0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ

ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳ 11 ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾಬೆಳಕೆ, 7:23 ಜ್ಞಾನಮಾರ್ಗ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ವಿಜ್ಞಾನ ಜಾಣಸುದ್ದಿ, 8:00 ಜೀವನ ಪಾಠಶಾಲೆ ಹಾಗೂ 8:30 ಭಕ್ತಿ ಸೌರಭ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಉಷಸ್ ಯೋಜನೆ ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಛತ್ಯಾಗದ ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 170,746 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾಕ್ಟರ್ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು. ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ, ಬೆಳಗಾವಿ ಜಿಲ್ಲೆಯಿಂದ 30,000 ಯುವ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ ಆಟ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನ ಪ್ರೇರೇಪಿಸುವ ರಾಷ್ಟ್ರದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಒದಗಿಸುವಂತ ಉದ್ದೇಶ ಐತಿ. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನ ಯುವ ಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಭಾಗವಹಿಸಬಹುದು. ಆಗಸ್ಟ್ 17 ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 30 ಈ ಒಂದು ಕಾಂಪಿಟೇಷನ್ ನಡೀತೈತಿ. ಇದು ಜನವರಿ 10-12 ನವದೆಹಲಿಯಲ್ಲಿ ನಡೆಯುವಂತ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತೈತಿ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕಸಿತ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತ ಒಂದು ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತಿ ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನು ಒದಗಿಸುತ್ತೈತಿ.
0: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ SN ಪೃಥ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ SN ಪೃಥ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
5: ಪ್ಯೂರ್ಲಿ ಪಲ್ಪ್ ಶುರು ಮಾಡ್ಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ ತೋಟದಲ್ಲೇನೆ. ನಾವು ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳ ನಮ್ ತೋಟದಲ್ಲೇ ಬೆಳಿತಿದ್ದೀವಿ. ಒಳ್ಳೆ ಈಲ್ಡ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದನೂ ಸಹ ಬರೀ 3-4 ರೂಪೀಸ್ಗೆ ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟಿಗೆ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೆ ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ ಐಡಿಯಾನೇ ಪ್ಯೂರ್ಲಿ ಪಲ್ಪ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ಅಲ್ಯೂಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪೋಸ್ಟ್ ಆರ್ಡರ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅಂತ ಒಂದು ರೀಸನ್ ಇಂದ ಪ್ಯೂರ್ಲಿ ಪಲ್ಪ್ ಅಂತ ವೆಂಚರ್ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆ ಏನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ದನ್ನು ಆ ಒಂದು ಫ್ರೂಟ್ನೆಸ್ ನ ಕೊಡ್ತಿದ್ದಾರೆ. ಯಾಕಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡದೆ ಕೃಷಿವರೆಗೂ ಸಹ ಒಳ್ಳೆ ಪ್ರಾಡಕ್ಟ್ ನೇ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಪಲ್ಪ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಆರ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
0: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ MS ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 September 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವಿಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಚ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಕೆಲಸ ಅಮರವಾಗುವ ಪರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಖ್ಯಾತ ವ್ಯಾಯಾಮ ಪಟು ಹಾಗೂ ಸಾಹಿತಿ ಕೆವಿ ಶ್ರೀ ಅಯ್ಯರ್ ಒಂದು ಬಾರಿ ಡಾಕ್ಟರ್ ಶಿವರಾಮ್ರವರ ಔಷಧಾಲಯಕ್ಕೆ ಹೋಗಿದ್ರು. ಡಾಕ್ಟರ್ ಶಿವರಾಮ್ ಆಗ ತಾನೇ ಸ್ವಂತ ಪ್ರಾಕ್ಟೀಸು ಪ್ರಾರಂಭಿಸಿದ್ರು. ಇವರು ಅಲ್ಲಿಗೆ ಹೋದಾಗ ಡಾಕ್ಟರ್ ಶಿವರಾಮ್ ತಮ್ಮ ಸಹೋದ್ಯೋಗಿಗೆ ಕೂಗಿ ಹೇಳ್ತಾ ಇದ್ರಂತೆ, ಸುಬ್ರಾವ್ ಆ ಪೇಷಂಟಿನದು ನಾಲ್ಕಾಣೆ ತೆಗೆದುಕೊಂಡ್ರ?
1: ಹ್ಞೂ ಸರ್. ಮತ್ತೆ ಆ ಮಾರ್ವಾಡಿಯದು ಆರಾಣೆ?
0: ನಾಳೆ ಕೊಡ್ತಾನಂತೆ. ಅಯ್ಯರವರಿಗೆ ಒಂದು ವಿಧವಾದ ಮುಜುಗರ ಆಯ್ತು. ಈ ವೈದ್ಯರು ಇದೇನು ಸಣ್ಣ ಸಣ್ಣ ಕಾಸಿನ ಲೆಕ್ಕ ಇಡ್ತಾರಲ್ಲ, ಭಾರಿ ಜಪಣ್ರೆ ಇರಬೇಕು ಅಂದ್ಕೊಂಡ್ರು. ಈ ಮಾತು ನಡೆದು ನಾಲ್ಕಾರು ವರ್ಷಗಳಾದ್ಮೇಲೆ ಘಟನೆಯೊಂದು ನಡೀತು. ಅಯ್ಯರ್ರವರ ಪರಿಚಯವಿದ್ದ ಹುಡುಗನೊಬ್ಬ ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ಕಲ್ಕತ್ತಾಗೆ ಹೋಗ್ತಾರೆ. ಅಲ್ಲೊಬ್ಬ ಹಿರಿಯರು ಆತನ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಭರಿಸಲು ಒಪ್ಕೊಂಡಿದ್ರು. ಹುಡುಗ ಕಲ್ಕತ್ತೆ ತಲುಪುವುದರಲ್ಲೇ ಅನಾಹುತ ನಡೆದೋಗಿತ್ತು. ಇವನ ಖರ್ಚಿನ ಜವಾಬ್ದಾರಿಯನ್ನು ಹೊತ್ತಿದ್ದ ಹಿರಿಯರು ಅಪಘಾತಕ್ಕೀಡಾಗಿ ಶವವಾಗಿ ಮನೆಗೆ ಬಂದ್ರು. ಹುಡುಗನಿಗೆ ಅವರ ಸಾವಿನ ಬಗ್ಗೆ ದುಃಖ ಹಾಗೂ ತನ್ನ ಶಿಕ್ಷಣದ ಅನಿಶ್ಚಿತತೆಯ ಚಿಂತೆ. ಟೆಲಿಗ್ರಾಮ್ ಅಯ್ಯರವರಿಗೆ ಬಂತು. ಆ ಹುಡುಗನಿಗೆ ಹೇಗಾದರೂ ಸಹಾಯ ಮಾಡಬೇಕಂದ್ಕೊಂಡು ಅಯ್ಯರ್ ಪರಿಚಯದ ಸ್ನೇಹಿತರ ಮನೆಗಳಿಗೆ ಅಲೆದ್ರು. ದೊರೆತಿದ್ದು 5 ರೂಪಾಯಿ. ನಂತರ ಅಯ್ಯರ್ ಡಾಕ್ಟರ್ ಶಿವರಾಮ್ ಅವರ ಬಳಿಗೆ ಬಂದ್ರು. ವಿಷಯ ತಿಳಿಸಿದ್ರು. ಇಡೀ ವರ್ಷದ ಶಿಕ್ಷಣಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಕೇಳಿದ್ರು ಶಿವರಾಮ್. 500 ರೂಪಾಯಿಗಳು ಅಂದ್ರು ಅಯ್ಯರ್. ಡಾಕ್ಟ್ರು ಒಂದ್ ಮಾತನ್ನು ಆಡದೆ 500 ರೂಪಾಯಿ ಚೆಕ್ ಬರೆದು ಕೊಟ್ಬಿಟ್ರು. ಅವನ ಶಿಕ್ಷಣಕ್ಕೋಸ್ಕರ ನೀವು ಯಾರ್ಯಾರನ್ನೋ ಕೇಳದ್ರೆಂಬ ಭಾವನೆ ಆ ಹುಡುಗನಿಗ್ ಬರ್ದಿರ್ಲಿ, ಅವನ ಇಡೀ ಶಿಕ್ಷಣದ ಜವಾಬ್ದಾರಿ ನನ್ನದು ಅಂದ್ರು ಡಾಕ್ಟರ್ ಶಿವರಾಮ್. ಇದನ್ನು ತೀರಿಸೋ ಬಗೆ ಹೇಗೆ ಅಂತ ಅಯ್ಯರ್ ಕೇಳ್ದಾಗ, ಮುಂದೆ ಅವನು ಸಂಪಾದನೆ ಮಾಡಿದ್ಮೇಲೆ ನಿಧಾನವಾಗಿ ಕೊಡ್ಲಿ. ಇದನ್ನ ಕೇಳಿದ ಅಯ್ಯರ್ ಗದ್ಗದಿತರಾದ್ರು. ನಾಲ್ಕಾಣೆ ಆರಾಣೆಗಳನ್ನ ಎಚ್ಚರದಿಂದ ಕೂಡಿಟ್ಟಿದ್ದ ಡಾಕ್ಟರ್ ಶಿವರಾಮ್ 500 ರೂಪಾಯಿಗಳನ್ನ ಮತ್ತೊಬ್ಬರ ಒಳಿತಿಗೆ ನೀಡಲು ಕ್ಷಣ ಮಾತ್ರವೂ ಹಿಂಜರಿಯಲಿಲ್ಲ. ಆಗ ಅವರಿಗೆ ಕುಬೇರನ ಕತೆ ನೆನ್ಪಾಯ್ತಂತೆ. ಒಬ್ಬ ಮನುಷ್ಯ ಕುಬೇರನ ಕಡೆಗೆ ಸಹಾಯ ಕೇಳಲು ಹೋದಾಗ ಆತ ನೆಲದ ಮೇಲೆ ಬಿದ್ದಿದ್ದ ಒಂದೊಂದೇ ಕಾಳುಗಳನ್ನ ಆರಿಸ್ತಾ ಇದ್ನಂತೆ. ಬಂದವನ ಅವಶ್ಯಕತೆಗಳನ್ನ ಕೇಳಿದ ಕೂಡ್ಲೇ 1,000 ಬಂಡಿ ಕಾಳು ತುಂಬಿ ಕಳುಹಿಸಿ ಅಂತ ಆಜ್ಞೆ ಮಾಡದ್ನಂತೆ. ಆ ಬಂಡಿಗಳು ಒಣಗಿದ ನದಿಯ ಪಾತ್ರದಲ್ಲಿ ದಾಟಬೇಕಾದ್ರೆ ಒಮ್ಮೆಲೆ ಮಹಾಪೂರ ಬಂದು ಧಾನ್ಯ ರಾಶಿ ಹೋಯ್ತಂತೆ. ಒಂದೆರಡು ಕಾಳುಗಳನ್ನು ಸಂಗ್ರಹಿಸುತ್ತಿದ್ದ ಕುಬೇರ ಸಹಾಯದ ವಿಷಯ ಬಂದಾಗ 1,000 ಬಂಡಿ ಕಾಳುಗಳನ್ನ ಕಳಿಸ್ತಾ ಇದ್ದ. ಪ್ರವಾಹದ ವಿಷಯ ತಿಳಿದು ಮತ್ತೆ 1,000 ಬಂಡಿ ಧಾನ್ಯ ಕಳಿಸದ್ನಂತೆ. ಸ್ನೇಹಿತರೆ, ಇದು ಅಮರರು ಮಾಡುವ ಕೆಲಸವೋ ಅಥವಾ ಹೀಗೆ ಮಾಡಿದ್ರು ಅಂತ ಅವರು ಅಮರರಾದ್ರೋ ಗೊತ್ತಿಲ್ಲ, ಆದ್ರೆ ಅವರು ನಮಗೆಲ್ಲ ಮಾರ್ಗದರ್ಶಕರು.

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದಲ್ಲಿ ಕೆಲಸ ಅಮರವಾಗುವ ಪರಿ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರಿಯವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪಲಾಂಗದಲ್ಲಿ ಮೈಸೂರಿನಿಂದ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದು ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ 49ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಕಾಮ್ಯ ಕರ್ಮ ಸಮತ್ವ ಬುದ್ಧಿಯಿಂದ ಮಾಡುವ ಕರ್ಮಕ್ಕಿಂತಲೂ ಕೀಳು. ಆದ ಕಾರಣ ನೀನು ಸಮತ್ವ ಬುದ್ಧಿಯಲ್ಲಿ ಆಶ್ರಯವನ್ನು ಹೊಂದು. ಆ ಮೂಲಕ ಫಲಕಾಂಕ್ಷಿಗಳಾದ ಜನರು ಅಲ್ಪರು ಎಂಬುದನ್ನು ತಿಳಿದುಕೋ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಇದನ್ನು ವಿವರವಾಗಿ ನಾವು ಅರ್ಥೈಸಿಕೊಳ್ಬೇಕು ಅಂತಂದರೆ, ಇಲ್ಲಿ ಕಾಮ್ಯ ಕರ್ಮ ಮತ್ತು ಸಮತ್ವದ ಬುದ್ಧಿಯಿಂದ ಮಾಡುವಂತಹ ಕರ್ಮದ ಬಗ್ಗೆ ವಿವರಣೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಅಂದರೆ ಕಾಮ್ಯ ಕರ್ಮ ಅಂದರೆ ಯಾವುದನ್ನು ನಾವು ಕೆಲಸ ಮಾಡ್ತೀವೋ ಆ ಕೆಲಸದಿಂದ ನನಗೆ ಇಂತಿಷ್ಟು ಲಾಭ ಆಗಲೇಬೇಕು ಅಥವಾ ಇಂತಿಷ್ಟು ಫಲ ಅದರಿಂದ ನಮಗೆ ದೊರಕಲೇಬೇಕು ಅನ್ನೋ ಒಂದು ಆಸೆಯಿಂದ ಮಾಡುವಂಥದ್ದೇ ಕಾಮ್ಯ ಕರ್ಮ. ಅಂಥ ಕಾಮ್ಯ ಕರ್ಮ ಅನ್ನೋದೇನಿದೆ ಅದು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸಕ್ಕಿಂತ ಬಹಳ ಕೆಳಮಟ್ಟದಲ್ಲಿದೆ ಅಂತ. ಸಮತ್ವದ ದೃಷ್ಟಿಯಿಂದ ಕೆಲಸ ಮಾಡುವುದು ಅಂತಂದರೆ, ನಾನು ಪ್ರಯತ್ನಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು, ಅದರ ನಂತರ ಫಲಾಫಲವನ್ನು ದೇವರಿಗೆ ಅರ್ಪಿಸುವೆ ಎಂಬ ಭಾವದಲ್ಲಿ ಮಾಡುವಂಥ ಕೆಲಸವನ್ನು ನಾವು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ಅನ್ನೋದಕ್ಕಿಂತ ಎಲ್ಲ ಬಾರಿಯೂ ನಾವು ಆಸೆಯಿಂದ ಪ್ರೇರೇಪಿತರಾಗಿ ಕೆಲಸ ಮಾಡ್ತೀವಿ. ಆಗ ನಾವು ಕೆಲಸಕ್ಕೆ ಬದ್ಧರು, ಹೌದು, ಆದರೆ ಕೆಲಸ ಮಾಡಿದ್ಮೇಲೆ ಬರುವ ಕೆಲಸಕ್ಕೆ ಕೈ ಓಡ್ತೀವಿ. ಆಗ ಆ ಫಲಕ್ಕೂ ಕೂಡ ನಾವೇ ಬದ್ಧರಾಗುವೆವು. ಆ ಫಲ ಸಿಹಿಯಾಗಿದ್ರೆ ಕುಣಿದಾಡಿ ನಲಿದಾಡ್ತೀವಿ, ಅದೇ ಕಹಿಯಾಗಿದ್ರೆ ಒದ್ದಾಡ್ತೀವಿ. ಆ ಫಲವಂತೂ ನಮಗೆ ಹಿತಕರವಾಗಿದ್ರೆ ಅದನ್ನ ಪದೇ ಪದೇ ಪಡೆಯೋದು ಮತ್ತು ಅದು ನಮ್ಮನ್ನ ಬಿಟ್ಟು ಹೋಗದಂತೆ ನೋಡಿಕೊಳ್ಳೋದಕ್ಕೆ ಯತ್ನಿಸ್ತೇವೆ. ಆಗ ನಾವು ಮಾಡುವಂತಹ ಕಾಮ್ಯ ಕರ್ಮದ ಫಲ ಏನಿದೆ ಆ ಫಲದ ಗುಲಾಮರಾಗ್ಬಿಡ್ತೀವಿ. ಅದು ನಮ್ಮನ್ನ ಆಡಿಸೋದಕ್ಕೆ ಶುರು ಮಾಡ್ತೀವಿ. ಆ ಮೂಲಕ ಬರುವಂತ ಫಲ, ಲಾಭ, ಖುಷಿ ಅದರ ಕೈಗೊಂಬೆಯಾಗ್ಬಿಡ್ತೀವಿ. ಧನವನ್ನ ಹೇಗೆ ಗೂಟಕ್ಕೆ ಕಟ್ಟಿ ಹಾಕ್ತೇವೋ ಹಾಗೆ ನಾವು ಕೂಡ ಫಲ ಎಂಬ ಗೂಟಕ್ಕೆ ಕಟ್ಟಿ ಹಾಕೊಳ್ತೇವೆ. ಅದ್ರ ಬದಲಿಗೆ ಸಮತ್ವ ಬುದ್ಧಿಯಿಂದ ಕೆಲಸ ಮಾಡಿದ್ರೆ ಫಲದ ಮೇಲೆ ನಮಗೆ ಆಸಕ್ತಿಯೇ ಇರೋದಿಲ್ಲ. ಆದರೆ ಒಂದು ನಮಗೆ ಪ್ರಶ್ನೆ ಮೂಡಬಹುದು, ಹಾಗಿದ್ರೆ ಆಸಕ್ತಿಯೇ ಇಲ್ಲದೆ ಹೋದ್ರೆ ಬದುಕೋದು ಹೇಗೆ? ಹೌದು, ಯಾ ಯೋಚನೆ ಏನೋ ಸರಿ, ಆದರೆ ಕೃಷ್ಣ ಹೇಳ್ತಾ ಇರುವಂಥದ್ದು ಫಲದ ಆಸಕ್ತಿಯಿಂದ ಕೆಲಸ ಮಾಡಿದರೆ ಫಲ ಬರುವುದೇನೋ ನಿಜ, ಆದರೆ ಫಲದ ಆಸಕ್ತಿಯನ್ನ ಬಿಟ್ಟು ಕೆಲಸ ಮಾಡಿದ್ರೆ ನಮಗೆ ಅದಕ್ಕಿಂತಲೂ ಹೆಚ್ಚು ಹೆಚ್ಚು ಸಿಕ್ಕುತ್ತೆ ಅಂತ ಹೇಳಿ ನಮ್ ಕೃಷ್ಣ ಹೇಳ್ತಾ ಇರೋಂಥದ್ದು. ಆದರೆ ನಮಗೆ ಅದನ್ನ ಕಾಯುವಂತಹ ತಾಳ್ಮೆ ಇಲ್ಲ. ನಾವು ಬೇಡ ಅಂತಂದ್ರೂ ಕೂಡ ಫಲ ನಮ್ಮನ್ನ ಹುಡುಕೊಂಡು ಬರುತ್ತೆ, ಆದರೆ ಕಾಯ್ತೀವ ನಾವು? ಇಲ್ಲ. ಆ ಫಲದ ಆಳಾಗಿ ಅದರ ಗುಲಾಮಗಿರಿಗೆ ನಾವು ಬಿದ್ದು ಬಿಡ್ತೇವೆ. ಇದೇ ಜೀವನದ ರಹಸ್ಯ. ಫಲಾಕಾಂಕ್ಷಿಗಳಾದವರಿಗೆ ಆ ಫಲ ವಿನಃ ಬೇರೇನು ಸಿಕ್ಕುವುದಿಲ್ಲ. ಆ ಫಲವೂ ಕೂಡ ಮಿಶ್ರವಾಗಿರುತ್ತದೆ, ಅದನ್ನ ನಾವು ಕೊಡವಿ ಬಿಡುವುದಕ್ಕೆ ಆಗೋದಿಲ್ಲ, ಅದು ನಮಗೆ ಅಂಟಿಕೊಳ್ತದೆ. ಹಾಗಾಗಿ ಫಲದ ಮೇಲಿನ ಆಸಕ್ತಿ ಬಿಟ್ಟು ಕೆಲಸ ಮಾಡಿದರೆ ಬೇಡ ಬೇಡ ಅಂತಂದ್ರೂ ಕೂಡ ಕೀರ್ತಿ ಬರುತ್ತೆ, ಅಧಿಕಾರ ಬರುತ್ತೆ, ಪ್ರಭಾವ ಉಂಟಾಗುತ್ತೆ. ಅದಕ್ಕೆ ನಾವು ಹಲವಾರು ಮಂದಿಯ ಒಂದು ಜೀವನದ ತತ್ವಗಳನ್ನು ನೋಡಬಹುದು. ಸರ್ ಎಂ ವಿಶ್ವೇಶ್ವರಯ್ಯನಂಥವರ ಒಂದು ಮಹತ್ವದ ವ್ಯಕ್ತಿತ್ವ ಉಳ್ಳಂತಹ ಇಂಜಿನಿಯರ್ ಯಾವುದೇ ಫಲಾಕಾಂಕ್ಷೆಗಾಗಿ ಕೆಲಸ ಮಾಡಿದಂಥವರಲ್ಲ. ತನ್ನಲ್ಲಿರುವಂಥ ಬುದ್ಧಿಶಕ್ತಿಯನ್ನ, ತನ್ನಲ್ಲಿರುವಂಥ ಮೇಧಾಶಕ್ತಿಯನ್ನ ನಾನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಆತ ಕೆಲಸ ಮಾಡ್ತಾ ಸಾಕ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಾದ್ಯಂತ ತನ್ನ ಆಧ್ಯಾತ್ಮಿಕ ದೃಷ್ಟಿಯನ್ನ ಹರಿಸಿ ಎಲ್ಲವನ್ನು ದೈವಕ್ಕೆ ಸಮರ್ಪಣೆ ಮಾಡಿ ಸಾಗಿರುವಂಥವ್ರು. ಆದರೆ ಇವತ್ತಿನ ಫಲ, ಇವತ್ತಿಗೂ ಕೂಡ ನಾವು ಅವರನ್ನೆಲ್ಲ ಸ್ಮರಿಸ್ತಿದ್ದೀವಿ ಅಂತಂದ್ರೆ ಅವರು ಎಂದಿಗೂ ಕೂಡ ಫಲಕ್ಕೆ ಆಸೆ ಪಟ್ಟು ಕೆಲಸ ಮಾಡಿದವರಂತಲ್ಲ. ಹಾಗಾಗಿ ಫಲಿತಾಂಶಗಳಿಗಾಗಿಯೇ ಕಾತರಗೊಳ್ಳದ ಮನಸ್ಸಿನಿಂದ ಮಾಡಿದ ಕೆಲಸ, ಫಲಿತಾಂಶಕ್ಕಾಗಿ ಯಾವಾಗಲೂ ಚಿಂತಿಸುವ ಮನಸ್ಸಿನಿಂದ ಮಾಡುವಂತಹ ಕೆಲಸಕ್ಕಿಂತ ಅತ್ಯುತ್ತಮವಾಗಿರುವಂಥದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಅದನ್ನೇ ಬುದ್ಧಿಯೋಗ ಅಂತ ಹೇಳಿ. ದೂರೇಣ ಹ್ಯವರ ಕರ್ಮ ಬುದ್ಧಿಯೋಗ ಧನಂಜಯ ಅಂತ. ಬುದ್ಧಿಯೋಗ ಅಂತಂದ್ರೆ ಸಮತ್ವ ಭಾವದಲ್ಲಿ ನೆಲೆಸುವಂಥದ್ದು.
ನಿಶ್ಚಲ ಮನಸ್ಸಿನಿಂದ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಕೈಗೊಂಡ ಕೆಲಸವನ್ನು ಸ್ಫೂರ್ತಿಯಿಂದ ಮಾಡುವಂಥದ್ದೇ ಬುದ್ಧಿಯೋಗ. ಈ ಬುದ್ಧಿಯೋಗದಲ್ಲಿ ನಮ್ಮ ಬದುಕಿನ ಮುಖ್ಯ ಧ್ಯೇಯವಾದ ಮೋಕ್ಷವನ್ನು ಮರೆಯದೆ ಎಲ್ಲ ಕರ್ತವ್ಯಗಳನ್ನೂ ಕೂಡ ಸಮಭಾವದಿಂದ ನಡೆಸುವುದೇ ಈ ಬುದ್ಧಿಯೋಗದ ತತ್ವ. ಹಾಗಾಗಿ ಬುದ್ಧಿಯೋಗಕ್ಕೆ ನೀನು ಮೊರೆ ಹೋಗಬೇಕು ಎಂಬ ಮಾತನ್ನ ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ನಮಗೂ ಕೂಡ ತಿಳಿಸ್ತಾ ಇದ್ದಾನೆ. ಅಂಥ ಬುದ್ಧಿಯೋಗದ ಮೂಲಕ ಜೀವನದಲ್ಲಿ ತತ್ವವನ್ನ ಪಡೆದುಕೊಂಡು ಅದೇ ರೀತಿ ಅನುಸರಣೆ ಮಾಡಿದಂತಹ ಹಲವಾರು ವ್ಯಕ್ತಿಗಳು ಇಂದಿಗೂ ಕೂಡ ತಮ್ಮ ಚೈತನ್ಯ ಪೂರ್ವಕವಾಗಿ ತಮ್ಮ ವ್ಯಕ್ತಿತ್ವದ ಪೂರ್ವಕವಾಗಿ ನಮಗಿನ್ನು ನಿದರ್ಶನವಾಗಿ ನಿಂತಿದ್ದಾರೆ. ಹಾಗಾಗಿಯೇ ಕೃಷ್ಣನ ಮಾತು ಅದು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಬದಲಿಗೆ ವಿಶ್ವದಲ್ಲಿರುವಂತಹ ಎಲ್ಲ ಮಾನವ ಸಮುದಾಯಕ್ಕೆ ತಿಳಿಸಿರುವಂತಹ ಒಂದು ಅದ್ಭುತವಾದಂತಹ ರಹಸ್ಯ. ಅರ್ಥಾತ್ ನಿನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ಬುದ್ಧಿಯ ಹತೋಟಿಯಲ್ಲಿದ್ದು ಅದರ ನಿರ್ದೇಶನದಂತೆ ನಡೆಯಲಿ ಎಂದು. ಬುದ್ಧಿಯ ಅಧೀನದಲ್ಲಿ ನಾವು ಬದುಕಬೇಕೆಂಬುದಕ್ಕೆ ಒಂದು ಘನವಾದ ಕಾರಣವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಿಕೃಷ್ಟತನಕ್ಕೆ ಹೋಗದೆ ಕೇವಲ ಉತ್ಕೃಷ್ಟ ಜೀವನವನ್ನ ನಾವು ನಡೆಸಲಿಕ್ಕೆ ಯಾವತ್ತಿಗೂ ಕೂಡ ಕೆಲಸದಲ್ಲಿ ಆಸಕ್ತಿ ಇಟ್ಕೊಳ್ಬೇಕೇ ಹೊರತು ಕೆಲಸದಿಂದ ದೊರೆಯುವಂತಹ ಫಲದಲ್ಲಿ ಅಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಫಲಕ್ಕೂ ಕೂಡ ಆಸಕ್ತಿ ಪಡೆದೆ ಸಂಬಳವೇ ಬೇಡ ಅಂತ ಕೂಡ ಹೇಳುವಂಥದ್ದಲ್ಲ. ಆದ್ರೆ ಇಷ್ಟೇ ಸಂಬಳ ಬೇಕು ಅಂತ ಹೇಳಿ ನಾನು ಕೆಲಸ ಮಾಡ್ತು ಅಂತಂದ್ರೆ ಅದಕ್ಕಿಂತ ನಿಕೃಷ್ಟವಾದ ಕೆಲಸ ಮತ್ತೊಂದಿಲ್ಲ. ನನ್ನ ಕೆಲಸಕ್ಕೆ ತಕ್ಕುದಾದಂತಹ ಸಂಬಳ ದೇವ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡಿದಾಗ ನಾವು ಅಂದುಕೊಂಡದ್ದಕ್ಕಿಂತ 2 ಪಟ್ಟು 3 ಪಟ್ಟು ಹೆಚ್ಚು ಫಲ ನಮಗೆ ದೊರೆಯುತ್ತೆ. ಅದಕ್ಕೆ ಕೃಷ್ಣ ಆಸೆಯನ್ನ ಫಲದಲ್ಲಿ ಇಟ್ಕೋಬೇಡ ಅಂತ ಹೇಳಿ ಹೇಳ್ತಿರುವಂಥದ್ದು. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಸೋ

ಮನುಜ ಯಜ್ಞದ ಜೊತೆಗೆ ದೈವ ಚಿತ್ತವಾಗಿರುವಂಥದ್ದು ಸೋಲು ಗೆಲುವನ್ನ ಕಾಣುವುದು ಅಥವಾ ಗೆಲುವು ಸೋಲನ್ನ ಕಾಣುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ನನ್ನಿಂದಲೇ ಆಗಿದೆ ಎನ್ನುವಂಥ ಅಹಮಿಕೆ ಎಂದಿಗೂ ಒಳ್ಳೆಯದಲ್ಲ. ಹಾಗಾಗಿ ಶರಣು ಭಾವವೇ ಮಿಗಿಲು ಮುದ್ದುರಾಮ ಎಂಬ ಮಾತಿನಲ್ಲಿ ಸರ್ವ ಸಮರ್ಪಣೆಯ ಒಂದು ಚಿತ್ರ ನಮ್ಮ ಮುಂದೆ ಕಾಣುತ್ತೆ. ಶರಣು ಎಂದಾಗ ನನ್ನದು ಏನಿಲ್ಲ ತಂದೆ, ಎಲ್ಲವೂ ನಿಂದೇ ಎನ್ನುವಂತಹ ಭಾವ ಏನು ನಾವು ಪಡ್ಕೊಳ್ತೇವೆ, ಆಗ ಈ ಬದುಕು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜುರವರು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ: ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25ಕ್ಕೂ ಹೆಚ್ಚು ದೇಶಗಳ 800ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ಸಿಲ್ಸ್ವಾಸಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟ್ರೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟ್ರಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟ್ರಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 2026 ಯುಜಿಸಿ ಎನ್ಇಟಿ ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ ಯುಜಿಸಿ ಎನ್ಇಟಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಯುಜಿಸಿ ಎನ್ಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ ಎನ್ಟಿಎ ಮರು ಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೊಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾ ಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು. ಈ ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಇಂದಿನ ವಿಜ್ಞಾನ ಜಾಣ ಸುದ್ದಿಯಲ್ಲಿ ಪ್ಲಾಸ್ಟಿಕ್ ತಿನಿಸು ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಜೆಮಿನಿ ಎಐ ಕೃತಕ ಧ್ವನಿಗಳು.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
5: ಕೇಳು ಕೇಳು ಜಾಣ ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಪ್ಲಾಸ್ಟಿಕ್ ತಿನಿಸು.
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಯೀಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು, ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೇ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ಕನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ಕನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ಕನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂತ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು, ಹೀಗೆ ಹತ್ತಾರು ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನ್ ಅನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ಕನ್ನು ಕೊಳೆಯಿಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ತೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ ಅನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು. ಅಂದರೆ ಹತ್ತಾರು ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ ಅನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ತಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಯೀಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಯೀಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನ್ ಅನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ ಅನ್ನು ಪ್ರೋಟೀನ್ ಅನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ 3-4 ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ ಅನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ತೆರೆಪ್ತಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ 16 ಯೀಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನ್ ಅನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನ್ ಅನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೇ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಊಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ತೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು, ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ, ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನ್ನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನ್ ಅನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ. ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿ ಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ ಹೊಸ ತಿನಿಸು ದೊರಕುತ್ತದೆಯೋ ಇಲ್ಲವೋ, ಸುತ್ತಮುತ್ತಲಿನ ಪ್ಲಾಸ್ಟಿಕ್ಕು ಮಾಯವಾಗುವುದು ಖಂಡಿತ. ಅಷ್ಟೇ ಯಾಕೆ, ತರಕಾರಿಯವರು ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕಿನ ಚೀಲವನ್ನು ಕೊಡಲು ಹಿಂದು ಮುಂದು ನೋಡಬಹುದು.
0: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಚರಣ ಸುದ್ದಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತಿನಿಸು ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ CFDRIನ ನಿವೃತ್ತ ಹಿರಿ ವಿಜ್ಞಾನಿಗಳಾದ ಡಾ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಜೆಮಿನಿ AI ಕೃತಕ ಧ್ವನಿಗಳು.
3: ಕೇಳುಗರಿಗೊಂದು ಪ್ರಕಟಣೆ. ಇಂದು ಬೆಳಗ್ಗೆ 11:30 12:30 ಕ್ಯಾನ್ಸರ್ ಕುರಿತು ತಜ್ಞ ವೈದ್ಯರಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕೃಷ್ಣಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ PK ರವರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಎಂದರೇನು, ಕ್ಯಾನ್ಸರ್ನ ಸಾಮಾನ್ಯ ವಿಧಗಳು, ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು, ತಡೆಗಟ್ಟುವ ಕ್ರಮಗಳು, ತಪಾಸಣೆ ಹಾಗೂ ಇದನ್ನು ನಿಯಂತ್ರಿಸಲು ಇರುವಂತಹ ಚಿಕಿತ್ಸಾ ವಿಧಾನಗಳ ಕುರಿತು ಯಾವುದೇ ಪ್ರಶ್ನೆಗಳು, ಅನುಮಾನಗಳು ಇದ್ದಲ್ಲಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8296725912.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲಾ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಮಕ್ಕಳ ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಗುರುವಿನ ಮಹತ್ವ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಲೇಖಕರು, ಚಿಂತಕರು ಹಾಗೂ BGS BEd ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ HB ಬೆಟ್ಟಸ್ವಾಮಿರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್. ಸಮಸ್ತ JSS ರೇಡಿಯೋ ಬಾನುಲಿ ಕೇಂದ್ರದ ಕೆಳಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು.
0: ಸರ್, ಸಾಮಾನ್ಯವಾಗಿ ಮಹಾತ್ಮರು ಹೇಳೋದು ಎಲ್ಲಾ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ ಅಂತ ಹೇಳ್ತಾರೆ. ಹಾಗಿದ್ರೆ ಏನಿದು ಶಿಕ್ಷಣ ಅಂದ್ರೆ ನಿಜವಾದ ಅರ್ಥ ಏನು? ತಾವು ಇದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ?
1: ಶಿಕ್ಷಣವೆನ್ನುವುದು ಒಬ್ಬ ಮನುಷ್ಯನ ಮೂಲಭೂತ ಅವಶ್ಯಕವಾದ ಸಂಗತಿ. ಯಾವ ವ್ಯಕ್ತಿ ಮನುಷ್ಯನಾಗಿ ಅರಳುವ ಸಾಧ್ಯತೆ ಇದೆಯೋ ಆ ವ್ಯವಸ್ಥೆಯನ್ನು ನಾವು ಶಿಕ್ಷಣ ಅಂತ ಕರೀಬಹುದು. ಒಂದು ಮಗು ತನ್ನ ಹುಟ್ಟಿನಿಂದ ಬದುಕಿನ ಕೊನೆಯ ಕ್ಷಣದವರೆಗೂ ತನ್ನನ್ನು ತಾನು ವಿಕಾಸಗೊಳಿಸಿಕೊಳ್ಳುವಂತಹ ಬಗೆ ಮತ್ತು ಪ್ರಕ್ರಿಯೆಯನ್ನು ನಾವು ಶಿಕ್ಷಣ ಎಂದು ವ್ಯಾಖ್ಯಾನಿಸಬಹುದು. ಪ್ರತಿಯೊಂದು ಮಗುವು ತನ್ನನ್ನು ವಿಶ್ವವ್ಯಾಪಿಗೊಳಿಸಿಕೊಳ್ಳಬಹುದಾದಂಥ ಸಾಧ್ಯತೆಗಳಿದೆ, ಹಲವಾರು ಅನುಭವಗಳಿಗೆ ತೆರೆದುಕೊಳ್ಳುವಂತಹ ಅವಕಾಶಗಳಿದೆ ಮತ್ತು ತನ್ನಂತನ್ನು ನಿರಂತರ ಬದಲಾಯಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಈ ಎಲ್ಲವೂ ಒಂದು ಚೌಕಟ್ಟಿನ ಒಳಗಡೆ ನಡೆಯುವಂತಹ ಈ ಪ್ರಕ್ರಿಯೆಯನ್ನೇ ನಾವು ಶಿಕ್ಷಣ ಎಂದು ಕರೆಯುವಂಥದ್ದು. ಮುಖ್ಯವಾಗಿ ನಾವೆಲ್ಲರೂ ಮನುಷ್ಯರಾಗಿ ಅರಳುವ ಸಾಧ್ಯತೆಯೇ ಶಿಕ್ಷಣ ಎನ್ನುವುದು. ಪ್ರತಿಯೊಂದು ಮಗುವಿನ ಒಂದು ಪರಿಪೂರ್ಣ ಬೆಳವಣಿಗೆ, ಪರಿಪೂರ್ಣ ವಿಕಾಸ ಹಾಗೂ ನಮ್ಮ ವೈಯಕ್ತಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಆಯಾಮಗಳಲ್ಲಿ ಸಂಪೂರ್ಣವಾಗಿ ತೆರೆದುಕೊಳ್ಳುವಂತಹ ಸಾಧ್ಯತೆಗಳನ್ನೇ ಶಿಕ್ಷಣ ಎಂದು ಕರೆಯಬಹುದು.
0: ಎಸ್ ಸರ್, ಎಸ್ ಸರ್. ಬಹುಶಃ ತಾವು ಹೇಳುವಾಗ ನನಗೆ ನೆನಪಾಗೋದು ಸ್ವಾಮಿ ವಿವೇಕಾನಂದರ ವಾಣಿ, ಅಂದ್ರೆ ಶಿಕ್ಷಣ ಅಂದ್ರೆ ಅದು ಮಾನವೀಯತೆಯ ವಿಕಾಸ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ ಸರ್.
1: ಒಂದು ಮಗು ಹುಟ್ಟಿದಾಗ

0: ಅದನ್ನೊಂದು ವಿಸ್ಮಯಗಳ ಗೂಡು ಅಂತ ಕರೀಬಹುದು. ಎಲ್ಲ ಸಂಗತಿಗಳು ಅದರೊಳಗಡೆ ಶೇಖರಣೆ ಆಗಿದೆ. ಅದನ್ನು ಹೊರತೆಗೆಯುವ ಪ್ರಕ್ರಿಯೆನೇ ಶಿಕ್ಷಣ ಎಂದು ವಿವೇಕಾನಂದರು ಭಾವಿಸ್ತಾರೆ. ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ದೇರ್ ಇನ್ ಮ್ಯಾನ್. ನಮ್ಮೊಳಗಡೆ ಸುಪ್ತವಾಗಿ ಅಡಗಿರುವ ಪ್ರತಿಭೆಗಳನ್ನ, ಪ್ರಭೆಗಳನ್ನ, ಶಕ್ತಿಯನ್ನ, ಆಲೋಚನೆಗಳನ್ನ ಹೊರತೆಗೆಯುವಂತಹ ಒಂದು ಕ್ರಿಯೆಯನ್ನೇ ಅವರು ಶಿಕ್ಷಣ ಎಂದು ಕರೀತಾರೆ. ಅಂದ್ರೆ ಮಗು ಹುಟ್ಟಿದಾಗಿನಿಂದ ಪಡೆದುಕೊಂಡಿರುವಂತಹ ಎಲ್ಲ ಅದ್ಭುತಗಳನ್ನ, ಅಂದ್ರೆ ಪ್ರಕೃತಿಯ ಕೂಸು ಮಗು, ಪ್ರಕೃತಿಯ ಅದ್ಭುತವಾದ ಸೃಷ್ಟಿ, ಆ ಸೃಷ್ಟಿಯೊಂದಿಗೆನೆ ಮಗು ಹಲವಾರು ಸಾಮರ್ಥ್ಯಗಳನ್ನ ಸಹಜವಾಗಿ ಪಡೆದುಕೊಂಡು ಬಂದಿದೆ. ಮಗು ನೋಡುವ, ಕೇಳುವ, ಆಲಿಸುವ, ಭಾಷೆಯನ್ನು ಕಲಿತುಕೊಳ್ಳುವ, ಗ್ರಹಿಸುವ, ಆಲೋಚಿಸುವ, ಪ್ರತಿಸ್ಪಂದಿಸುವ ಎಲ್ಲ ಸಾಮರ್ಥ್ಯಗಳು ಮಗುವಿನಲ್ಲಿ ಸಹಜವಾಗಿ ಆಲ್ರೆಡಿ ಇದೆ. ಆ ಇರುವುದನ್ನು ಹೊರತೆಗೆಯುವುದೇ ನಮ್ಮ ಕೆಲಸ, ಮತ್ತೆ ಅದನ್ನ ಮತ್ತಷ್ಟು ವಿಕಸಿಸಗೊಳಿಸಬೇಕಾಗಿರುವಂತದ್ದು ನಮ್ಮ ಕೆಲಸ. ಮುಖ್ಯವಾಗಿ ಶಿಕ್ಷಣದ ಉದ್ದೇಶ ಯಾವುದಿದೆ, ಒಂದು ಸಾಮಾಜಿಕ ಬದುಕನ್ನ, ಸಾಮಾಜಿಕ ಅಭ್ಯಾಸಗಳನ್ನ, ಸಾಮಾಜಿಕ ಅನುಭವಗಳನ್ನ ಕೊಡು ಮಾಡುವ ಕೇಂದ್ರ ಯಾವುದಿದೆ ಅದನ್ನು ನಾವು ತರಗತಿಗಳು ಅಥವಾ ಶೈಕ್ಷಣಿಕ ವ್ಯವಸ್ಥೆ ಎಂದು ಕರೀಬಹುದು. ಕೇವಲ ನನ್ನ ವೈಯಕ್ತಿಕ ಪ್ರಗತಿ ಮತ್ತು ಸಾಧನೆ ವಿಕಾಸಗಳಿಗಲ್ಲ, ನನ್ನ ವೈಯಕ್ತಿಕ ಸಾಧನೆಯ ಮೂಲಕ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಮತ್ತೆ ಮುಖ್ಯವಾಗಿ ಒಂದು ಮಗುವನ್ನ ಸಾಮಾಜಿಕ ಉತ್ಪನ್ನವನ್ನಾಗಿ ನಾವು ಪರಿವರ್ತಿಸಬೇಕಾಗಿದೆ. ಅಂದ್ರೆ ಸಾಮಾಜಿಕವಾಗಿ ಮಗುವನ್ನ ತೆರೆದುಕೊಳ್ಳುವಂತ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುವುದನ್ನೇ ನಾವು ಶೈಕ್ಷಣಿಕ ವ್ಯವಸ್ಥೆ ಅಂತ ಕರೀತಿದ್ದೀವಿ. ಈ ನಿಟ್ಟಿನಲ್ಲೇ ವಿವೇಕಾನಂದ ಅವರು ಮಗುವನ್ನ ಈ ಎಲ್ಲ ಸಾಧ್ಯತೆಗಳ ಮೂಲಕ ಬೆಳೆಸಬೇಕು ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ.
1: ಸರ್, ಹಾಗಿದ್ರೆ ಈ ಶಿಕ್ಷಣ ಅಂದ ತಕ್ಷಣ ನಮಗೆ ಬರೋದು ಗುರು ಮತ್ತು ಶಿಷ್ಯರು. ಸೊ ಈ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು, ಅಥವಾ ಒಂದು ಗುರು ಅಂದ್ರೆ ಹೇಗಿರಬೇಕು ಅಂತ ಅನ್ಸುತ್ತೆ ಸರ್?
0: ತುಂಬಾ ಅದ್ಭುತವಾದ ಪ್ರಶ್ನೆ. ಗುರು ಅನ್ನುವುದು ಕೇವಲ ವ್ಯಕ್ತಿ ಕೇಂದ್ರಿತವಲ್ಲ, ಅದು ಒಂದು ಸಮಷ್ಟಿಯ ಕೇಂದ್ರಿತ. ಪ್ರಕೃತಿಯೇ ನಮಗೆ ಗುರು, ಪ್ರಕೃತಿ, ತಾಯಿ, ಇದಕ್ಕಿಂತ ದೊಡ್ಡ ಉಪಮೆಗಳು ಗುರುವಿಗೆ ಮತ್ತೊಂದಿಲ್ಲ. ಪ್ರತಿಯೊಂದು ಮಗು ತಾನು ಕಲಿಯುವ ಪ್ರಥಮ ಕೇಂದ್ರವೇ ಪ್ರಕೃತಿ, ಆನಂತರ ತಾಯಿ. ಈ ಎರಡು ಆಯಾಮಗಳಿದೆಯಲ್ಲ, ಇದು ಕೊಡಮಾಡಬಹುದಾದಂಥ ಶಿಕ್ಷಣ. ಅದು ಅಪರಿಮಿತವಾಗಿರುವಂಥದ್ದು ಮತ್ತು ನಿರಂತರವಾಗಿರುವಂಥದ್ದು. ಮತ್ತೆ ನಮ್ಮ ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದನ್ನ ಗುರು ಎಂದು ನಾವು ಭಾವಿಸ್ತಿದ್ದೀವಿ? ನನಗೆ ಈ ಒಂದು ಗುರು ಅನ್ನುವಂತಹ ವ್ಯಕ್ತಿಯನ್ನ ಅಥವಾ ಸ್ಥಾನವನ್ನ ವ್ಯಾಖ್ಯಾನಿಸ್ಲಿಕ್ಕೆ ಶಂಕರಾಚಾರ್ಯ ಅವರ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ತಾಪರಹಿತ ಪದಂ ಗುರುಪದಂ, ಅಂದ್ರೆ ಗುರುವಿನ ಪದಂ ಅಥವಾ ಗುರುವಿನ ಸ್ಥಾನ ಮತ್ತು ಗುರುವಿನ ಮಾತು ಹೇಗಿರಬೇಕಂದ್ರೆ ಅದು ತಾಪರಹಿತವಾಗಿರಬೇಕು ಅಂತ. ತಾಪರಹಿತ ಪದಂ ಅನ್ನುವಂಥದ್ದು ಯಾವುದನ್ನ ಅದು ವಿಶ್ಲೇಷಣೆ ಒಳಪಡಿಸಿದ್ರೆ ಅರ್ಥ ಆಗುತ್ತೆ ನಮಗೆ, ಈ ತಾಪರಹಿತವಾಗಿರುವಂಥ ಮನಸ್ಥಿತಿ ಯಾವುದಿದೆಯೋ ಅದನ್ನ ಗುರು ಎಂದು ಕರೀಬಹುದು. ಯಾವುದು ತಾಪ ಅಂದ್ರೆ ಬಿಸಿಯಾಗುವಿಕೆ. ನಮ್ಮ ಈ ಲೌಕಿಕ ಒಂದು ಪ್ರಚೋದನೆಗಳಿಂದ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮ ಇದೆಲ್ಲವೂ ಉದ್ರೇಕಗೊಳ್ಳುತ್ತಿದೆ. ಇವುಗಳಿಂದ ರಹಿತವಾಗಿರುವಂಥ ವ್ಯಕ್ತಿತ್ವವನ್ನೋ, ವ್ಯಕ್ತಿಯನ್ನೋ, ಮನಸ್ಥಿತಿಯನ್ನೋ ಯಾವವರು ಹೊಂದಿರ್ತಾರೋ ಆ ವ್ಯಕ್ತಿನ ನಾವು ಗುರು ಎಂದು ಕರೀಬಹುದು. ಮತ್ತೊಂದು ಆ ಶ್ಲೋಕದ ವಿಸ್ತರಿತ ಒಂದು ಭಾಗ, ಪರಹಿತ ಪದಂ. ಯಾರು ಸದಾಕಾಲವು ಪರರಹಿತಕ್ಕೋಸ್ಕರ ಆಲೋಚಿಸ್ತಾರೆ, ದುಡಿತಾರೆ, ಅಂದ್ರೆ ಪರರನ್ನು ಪ್ರೀತಿಸ್ತಾರೆ, ಅಂದ್ರೆ ಸಮಷ್ಟಿಯ ಹಿತವನ್ನು ಯಾರು ಬಯಸ್ತಿದ್ದಾರೆ, ತನ್ನದಲ್ಲ ಇತರರಿಗಾಗಿ ಬದುಕು ಎಂದು ಭಾವಿಸುವಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನ ನಾವು ಗುರು ಎಂದು ಭಾವಿಸಬಹುದು. ಮತ್ತೊಂದು ರಹಿತ ಪದಂ. ರಹಿತ ಪದಂ ಅನ್ನುವಂಥದ್ದು ನಮ್ಮ ಈ ಹರಿಷಡ್ವರ್ಗಗಳನ್ನ, ನಮ್ಮ ಆಸೆಗಳನ್ನ, ಈ ಲೌಕಿಕ ಸುಖಗಳನ್ನ, ಇಂದ್ರಿಯ ಸುಖಗಳನ್ನ ತ್ಯಜಿಸಿ ಬದುಕುವಂತಹ ಸ್ಥಾನವನ್ನ ನಾವು ಗುರುವಿನ ಸ್ಥಾನ ಎಂದು ಭಾವಿಸಬಹುದು. ಮತ್ತೆ ಹಿತ ಪದಂ, ಹಿತವಾಗಿರಬೇಕು. ಯಾವುದರ ಹಿತ ಅದು? ನನ್ನ ಸ್ವಹಿತ ಅಷ್ಟೇ ಅಲ್ಲ, ಅದು ನನ್ನ ಮುಂದೆ ಇರುವಂತ ನನ್ನ ಮಗುವಿನ ಹಿತ, ಮಕ್ಕಳ ಹಿತ, ಅದು ಸಮಷ್ಟಿಯ ಹಿತ, ಅದು ಸಮಾಜದ ಹಿತ. ಈ ಸರ್ವರ ಹಿತವನ್ನು ಯಾವ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬಯಸ್ತಿದೆಯೋ ಅದಕ್ಕೆ ಹೆಸರು ಗುರು ಎನ್ನುವಂಥದ್ದು. ಮತ್ತೆ ತಪಸ್ಸಿನ ಒಂದು ಸಾಮರ್ಥ್ಯವನ್ನ, ತಪಸ್ಸು ಅನ್ನುವಂಥದ್ದು ಒಂದು ಕೇಂದ್ರಿತ ಶಕ್ತಿ, ಒಂದು ನಿರ್ದಿಷ್ಟ ಗುರಿ ಉದ್ದೇಶದ ಕಡೆಗೆ ವ್ಯಕ್ತಿ ತನ್ನ ಸಂಪೂರ್ಣ ವಿನಿಯೋಗಿಸಿಕೊಳ್ಳುವಂತ ಕ್ರಿಯೆಯನ್ನೇ ತಪಸ್ಸು ಅಂತ ಕರೀತಿದ್ದೀವಿ. ಯಾವ ವ್ಯಕ್ತಿಗೆ ಈ ಸಾಮರ್ಥ್ಯ ಇದೆಯೋ, ಅಂದ್ರೆ ಒಂದು ಕೆಲಸದ ಕಡೆಗೆ, ನಾವು ಮಾಡುವ ಕೆಲಸದ ಕಡೆಗೆ ತುಂಬಾ ಶ್ರದ್ಧೆ, ಪ್ರಾಮಾಣಿಕತೆ, ಶಿಸ್ತು ಹೊಂದಿರ್ತಾನಲ್ಲ ಆ ವ್ಯಕ್ತಿಗೆ ಹೆಸರು ಗುರು ಎನ್ನುವಂಥದ್ದು. ಒಬ್ಬ ಗುರು ಎಲ್ಲ ಆಯಾಮಗಳನ್ನು ಒಳಗೊಂಡಿರುವಂಥದ್ದು. ಆ ರೀತಿಯಾದಂಥ ಬಹಳಷ್ಟು ಸಾಮಾಜಿಕ ಗುರುಗಳನ್ನು ನಾವು ಗಮನಿಸ್ಬೋದು. ಇಂತಹ ಒಂದು ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು, ಶಕ್ತಿಯನ್ನು, ಆ ಸ್ಥಾನವನ್ನು ನಾವು ಗುರು ಎಂದು ಭಾವಿಸ್ತೀವಿ. ನಮ್ಮಲ್ಲಿ ಬುದ್ಧನಂತಹ, ಬಸವಣ್ಣನಂತಹ, ವಿವೇಕಾನಂದರಂತಹ, ಗಾಂಧಿಯಂತಹ ಸಾರ್ವಕಾಲಿಕ ಗುರುಗಳಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ ರೂಪವಾಗಿ ಮತ್ತು ಬಹು ದೊಡ್ಡ ಹೋಲಿಕೆಗಳಾಗಿ ಎಲ್ಲ ಮಹನೀಯರನ್ನು ನಾವು ಸುಲಭವಾಗಿ ಉದಾಹರಿಸಬಹುದು. ಅಂದರೆ ತಮ್ಮನ್ನು ತಾವು ಮೀರಿ, ತಮ್ಮ ವೈಯಕ್ತಿಕ ನೆಲೆಗಳನ್ನು ಮೀರಿ, ಸಾಮಾಜಿಕ ನೆಲೆಗಳಿಗೋಸ್ಕರ, ಸಮಾಜದ ಏಳಿಗೆಗಾಗಿ ಅಥವಾ ಯಾರ ಅವಶ್ಯಕತೆಗಳಿಗಿದೆ ಆ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮನ್ನು ಬದಲಾಯಿಸ್ಕೊಂಡಂತಹ ಶ್ರೇಷ್ಠ ಗುರುಗಳು ಇವರು. ಇಂತಹ ಗುರುಗಳು ಮಾತ್ರ ಈ ಜಗತ್ತನ್ನು ನಿರಂತರವಾಗಿ, ಅಥವಾ ನಮ್ಮಲ್ಲಿರುವಂತಹ ಅಜ್ಞಾನವನ್ನು, ಅಂಧಕಾರವನ್ನು ನಿರಂತರವಾಗಿ ತೊಲಗಿಸ್ತಿದ್ದಾರೆ. ಈ ಗುರುವಿನ ಕೆಲಸವೇ ಅದು, ತಮ್ಮಂದತಿಯನ್ನು ಅಳಿಸಿ ಈ ಜ್ಞಾನದ ಬೆಳಕನ್ನು ಸದಾಕಾಲವೂ ಬೆಳಗುವಂತಹ ಅದು ನಂದಾದೀಪ, ಅದು ಪ್ರಜ್ವಲವಾದ ದೀಪ. ತಾನು ಬೆಳಗುವುದರ ಜೊತೆಗೆ ತನ್ನ ಸುತ್ತಮುತ್ತಲ ಪರಿಸರವನ್ನು, ತನ್ನ ಸುತ್ತಮುತ್ತಲ ಸಮುದಾಯವನ್ನು, ಅಂಧಕಾರದ ಬದುಕುಗಳನ್ನು ಮತ್ತು ಒಂದು ತಮದಲ್ಲಿರುವಂತಹ ಮನಸ್ಸುಗಳನ್ನು ಬದಲಾಯಿಸಿ ಬೆಳಕಿನ ಹಾದಿಗೆ ನಡೆಸುವಂತಹ ಒಂದು ಪ್ರೇರೇಪಣಾ ಶಕ್ತಿಯನ್ನು ನಾವು ಗುರು ಎಂದು ಕರೀಬೋದು.
1: ಬಹಳ ಅದ್ಭುತವಾದ ಮಾತುಗಳನ್ನು ಹೇಳಿದಿರಿ ಸರ್. ಒಂದು ಗುರು ಅಂದರೆ ಬಹುಶಃ ಅದು ನಿಸ್ವಾರ್ಥದ ಪ್ರೀತಿ ಇರುತ್ತೆ, ಅಲ್ಲಿ ಅನ್ಕಂಡೀಷನ್ ಲವ್ ಇರುತ್ತೆ. ಹೇಗೆ ತಾಯಿಯನ್ನು ಮೊದಲ ಗುರು ಅಂತೀವಿ, ಮನೆಯೇ ಮೊದಲ ಪಾಠಶಾಲೆ ಅಂತೀವಿ, ಹಾಗೆಯೇ ಇನ್ನು ಎರಡನೇ ಗುರು, ಎರಡನೇ ಶಾಲೆ ಅಂತ ಹೇಳಿದರೆ ಅದು ಶಿಕ್ಷಕರು ಮತ್ತು ಶಾಲೆಗಳು ಅಂತ. ಆದರೆ ತಾವು ಹೇಳುವಾಗ ನನಗೆ ಕಣ್ಮುಂದೆ ಬರೋದು ನಮ್ಮ ಈ ಗುರುಕುಲ ಪದ್ಧತಿಗಳಿರ್ಬೋದು, ಅಥವಾ ಆ ಗುರು ಅಂದರೆ ಆ ಗುರುವಿನ ಮೇಲಿರುವಂಥ ಭಕ್ತಿ ಭಾವ, ಅಥವಾ ಶಿಷ್ಯರ ಮೇಲಿರುವಂಥ ಕಾಳಜಿ ಸಂಬಂಧ, ಇದು ಬಹಳ ನೆನಪು ಬರುತ್ತೆ ನಮ್ಮ ನೋಡುವಾಗ. ಈ ಪ್ರಸ್ತುತ ಈ ಸಂಬಂಧಗಳನ್ನು ಅಥವಾ ಗಟ್ಟಿ ಮಾಡಬೇಕು ಅಂತ ಹೇಳಿದರೆ ಈ ಗುರು ಶಿಷ್ಯರ ಸಂಬಂಧ ಅಥವಾ ಗುರುವಿನ ಮಹತ್ವವನ್ನು ಅರ್ಥೈಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕಲ್ಪಿಸಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಅನ್ಸುತ್ತೆ?
0: ಗುರು ಶಿಷ್ಯರ ಸಂಬಂಧ ನಮ್ಮ ಪರಂಪರೆಯಲ್ಲಿ ತುಂಬ ಶ್ರೇಷ್ಠವಾದ ಸಂಬಂಧ ಅಂತ ನಾವು ಬಹಳಷ್ಟು ಕಾಲದಿಂದಲೂ ಅದನ್ನು ಅರ್ಥೈಸಿಕೊಂಡು, ಅದನ್ನು ಭಾವಿಸಿಕೊಂಡು, ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಒಬ್ಬ ಶಿಷ್ಯನಿಗೆ ತನ್ನ ಗುರು ತುಂಬ ಸುಲಭವಾಗಿ ಎಟಕುವ ಹಾಗಿರಬೇಕು, ಅಷ್ಟು ಸರಳವಾಗಿರಬೇಕು, ಅದನ್ನು ಮಾತ್ರ ನಾವು ಗುರು ಶಿಷ್ಯನ ಸಂಬಂಧ ಅಂತ ಕರಿತೀವಿ. ಒಂದು ಮಗು ತುಂಬ ಮುಕ್ತವಾಗಿ ತನ್ನನ್ನು ತಾನು ಅರ್ಥೈಸಿಕೊಳ್ಳುವ ಬಗೆಯಲ್ಲಿ ಯಾರು ಅವನಿಗೆ ಸಹಾಯ ಮಾಡ್ತಿರ್ತಾರೋ ಅವರನ್ನು ಗುರು ಶಿಷ್ಯರ ನಡುವಿನ ತುಂಬ ಶ್ರೇಷ್ಠ ಸಂಬಂಧ ಅಂತ.
1: ಅಂದರೆ ತಾಯಿ, ಒಂದು ಮಗು ತಾಯಿಯ ಮುಂದೆ ಹೇಗೆ ಮುಕ್ತವಾಗಿ ತನ್ನ ಅಭಿವ್ಯಕ್ತಪಡಿಸುತ್ತೋ, ತನ್ನ ಪ್ರೀತಿಯನ್ನು, ಮನಸ್ಸನ್ನು, ವಿಚಾರಗಳನ್ನು ಅಭಿವ್ಯಕ್ತಪಡಿಸುತ್ತೋ, ಅಷ್ಟೇ ಪ್ರೀತಿಯಿಂದ ಗುರುವಿನ ಹತ್ರ ಹಂಚಿಕೊಳ್ಳುವಂಥ, ಪಡೆದುಕೊಳ್ಳುವಂಥ ಒಂದು ವಾತಾವರಣ ಇರಬೇಕಂತ ಅಂತೀರಿ.
0: ತುಂಬ ಒಳ್ಳೆಯ ಉಪಮೆ ಸರ್ ಇದು. ಹೇಗೆ ಒಂದು ಮಗು ತನ್ನಂತಾನು ಸಂಪೂರ್ಣವಾಗಿ ತಾಯಿ ಮುಂದೆ ಅನಾವರಣಗೊಳಿಸ್ಕೊಳ್ಳುತ್ತೋ ಆ ರೀತಿಯಾದಂತಹ ಒಂದು ನಂಬಿಕೆಯನ್ನು, ಭರವಸೆಯನ್ನು, ಪ್ರೀತಿಯನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಆ ವ್ಯವಸ್ಥೆ ಬಹಳ ಮುಖ್ಯ. ಒಂದು ಮಗು ತುಂಬ ಸಹಜವಾಗಿ ತನ್ನೆಲ್ಲ ಸಮಸ್ಯೆಗಳನ್ನು, ತನ್ನೆಲ್ಲ ಆಲೋಚನೆಗಳನ್ನು, ತನ್ನೆಲ್ಲ ವಿಚಾರಗಳನ್ನು, ತನ್ನೆಲ್ಲ ಪ್ರಶ್ನೆಗಳನ್ನು ಯಾವ ವ್ಯಕ್ತಿ ಮುಂದೆ ನಿರ್ಭಯವಾಗಿ ಮಾತಾಡ್ತಾನೋ, ಹಂಚ್ಕೊಳ್ತಾನೋ, ಆ ಒಂದು ಸಂಬಂಧವನ್ನು ಶ್ರೇಷ್ಠ ಗುರು ಶಿಷ್ಯರ ಸಂಬಂಧ ಎಂದು ಕರೀಬಹುದು. ಕುವೆಂಪು ತುಂಬ ಅದ್ಭುತವಾದಂತಹ ಪದ್ಯಗಳನ್ನು ಗುರು ಕುರಿತು ಬರೆದಿದ್ದಾರೆ. ಕುವೆಂಪು ಅವರ ಗುರುವಿನ ಕಡೆಗೆ ಇದ್ದಂಥ ಗುರುಭಕ್ತಿ ಇದೆಯಲ್ಲ, ಅದು ಭಾಳ ಒಂದು ಎಟರ್ನಲ್ ಥಿಂಗ್. ಅದು ಅವ್ರನ್ನ ಕಡೆ ಬರೀತಾರೆ, ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ತಿಳಿವಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವೂ ಇರಲಿ, ನಿನ್ನಾತ್ಮದ ಆನಂದ ನನ್ನದಾಗಿರಲಿ, ನಿನ್ನೊಳಗಿರುವ ಶಾಂತಿ ನನ್ನೆದೆಗೂ ಬರಲಿ. ಇದು ತುಂಬ ಅದ್ಭುತವಾದಂತಹ ಸಂಬಂಧ ಇದು ಗುರು ಶಿಷ್ಯರ ನಡುವೆ ಇರುವಂಥದ್ದು. ನೀನೇನೋ ಅದೇ ನಾನೂ ಆಗಬೇಕು ಅನ್ನುವಂತಹ ಅದು ಜ್ಞಾನದ ಆಳ, ಜ್ಞಾನದ ಎತ್ತರ, ಜ್ಞಾನದ ವಿಸ್ತಾರ, ಅದು ಜ್ಞಾನ ಮತ್ತು ಪ್ರೀತಿಯ ಈ ರೀತಿಯಾದಂಥ ವಿಸ್ತಾರಗಳಲ್ಲೂ ನಾವೆಲ್ಲರೂ ಗುರು ಶಿಷ್ಯರು ಸಹಜವಾಗಿ ವಿಹರಿಸಬೇಕು ಅನ್ನುವಂತಹ ಒಂದು ಭಾವ ಸಂಬಂಧವನ್ನು ಕುವೆಂಪು ಕಟ್ಟಿಕೊಡ್ತಾರೆ. ನನಗೆ ತುಂಬ ಆತ್ಮೀಯವಾಗಿ ಅಂದರೆ ಕುವೆಂಪು ಗುರುವನ್ನು ಕುರಿತು ಬರೆದಿರುವಂಥ ಪದಗಳು, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ಎಷ್ಟು ಅದ್ಭುತವಾಗಿ ತನ್ನನ್ನು ತಾನು ಗುರುವಿಗೆ ಸಮರ್ಪಿಸ್ಕೊಳ್ತಾರೆ ಅಂತ ಅಂದರೆ, ನಾನು ಶಿಷ್ಯ ಯಾರು ಅಂತ ಅಂದರೆ ನಿನ್ನ ಅದೊಂದು ಸಣ್ಣ ತೃಣ ಮಾತ್ರ, ಹಂಗೆ ಹೇಳಿಕೊಳ್ಳುವುದೇ ನನ್ನ ಬಹುದೊಡ್ಡ ಹೆಮ್ಮೆ, ಅದು ಸಾರ್ಥಕ ಅಂತ ಭಾವಿಸುವಂಥ ಕುವೆಂಪು, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಿ ನೀನೇ ಭಕ್ತಿ, ನೀನೇ ಮಾಯಾ ಮೋಹಶಕ್ತಿಯು, ಎನ್ನ ಜೀವನ ಮುಕ್ತಿಯು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನೂ ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ಎಷ್ಟು ಅದ್ಭುತವಾಗಿ ಒಂದು ಗುರು ಶಿಷ್ಯನ ಸಂಬಂಧವನ್ನು ಹೇಗಿರಬೇಕು, ಮತ್ತು ಗುರುವಿನ ಎತ್ತರ ಮತ್ತು ಶಿಷ್ಯನ ನಡುವೆ ಇರುವಂತಹ ಈ ಸಂಬಂಧಗಳು, ಇದನ್ನು ವ್ಯಾಖ್ಯಾನಿಸುವಂತಹ ಹಲವಾರು ಕವಿತೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಈ ರೀತಿಯಲ್ಲಿ ನಾವು ಗುರು ಶಿಷ್ಯರ ಸಂಬಂಧವನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಆ ರೀತಿ ಜ್ಞಾನ ಮತ್ತು ಪ್ರೀತಿಯ ಒಂದು ಸೇತುವೆ ನಮ್ಮ ಮತ್ತು ಅಂದರೆ ಗುರು ಮತ್ತು ವಿದ್ಯಾರ್ಥಿಗಳ ನಡುವೆ ಏರ್ಪಡಿಸಬೇಕಾಗಿದೆ. ಇವತ್ತು ನಮ್ಮ ನಡುವೆ ಇರುವಂತಹ ಈ ಅಂತರಗಳ ಕೊರತೆಯೇ ಸಂಬಂಧಗಳ ನಡುವೆ ಸಣ್ಣ ಬಿರುಕು ಅಂತ ಕಾಣಿಸ್ತಿದೆ. ಇಲ್ಲಿ ಅಂದರೆ ಜ್ಞಾನ ಮತ್ತು ಪ್ರೀತಿಯ ಕೊರತೆಗಳೇ. ಈ ಸೇತುವೆಗಳನ್ನು ನಿರ್ಮಿಸ್ಕೊಂಡಾಗ ಮಾತ್ರ ನನ್ನ ಮತ್ತು ವಿದ್ಯಾರ್ಥಿಯ, ಗುರು ಮತ್ತು ಶಿಷ್ಯನ ನಡುವೆ ಜ್ಞಾನ ಮತ್ತು ಪ್ರೀತಿಯ ಸೇತುವೆ ಕಟ್ಟುವುದಿದೆಯಲ್ಲ, ಇದು ಮಾತ್ರ ಒಂದು ಶ್ರೇಷ್ಠ ಸಂಬಂಧವನ್ನು ಬೆಸಲಿಕ್ಕೆ ಸಾಧ್ಯ ಆಗುತ್ತೆ.
1: ತಾವು ಹೇಳುವಾಗ ಇದೆಲ್ಲ ಒಂದು ಆಧ್ಯಾತ್ಮಿಕ ಚಿಂತನೆ, ಅಂದರೆ ಈ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥದ್ದು ಅಥವಾ ಜೀವನ ಅಂದರೆ ಏನು ಅಂತ ಸಂಪೂರ್ಣವಾದ ಅರ್ಥ ಗೊತ್ತಿದ್ರೆ ಬಹುಶಃ ಇಂಥ ಒಂದು ಗುರು ಶಿಷ್ಯರ ಸಂಬಂಧ ಫಲ ಪಡುತ್ತೆ ಅಂತ. ಆದರೆ ಈ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆ ಅಂದಾಗ ಈ ಶಿಕ್ಷಣ ಆಧ್ಯಾತ್ಮಿಕ ಚಿಂತನೆ ಆಗೋದು ಹೇಗೆ ಅಥವಾ ಜೀವನವನ್ನು ಪರಿಪೂರ್ಣತೆ ಅತ್ತ ತಗೊಂಡೋಗೋದು ಹೇಗೆ ಅಂತ, ಒಂದು ಶಿಕ್ಷಣ ಆಧ್ಯಾತ್ಮಿಕವಾಗಿ ಮತ್ತು ಪರಿಪೂರ್ಣತೆಯತ್ತ ತಗೊಂಡೋಗೋದು ಹೇಗೆ ಅಂತ ಸರ್.
0: ಶಿಕ್ಷಣದ ಪ್ರಮುಖ ಉದ್ದೇಶವೇ ಒಂದು ಮಗುವಿನ ಸರ್ವಾಂಗೀಣ ಬೆಳವಣಿಗೆ. ಸರ್ವಾಂಗೀಣ ಬೆಳವಣಿಗೆ ಎನ್ನುವುದು ಮಗುವಿನಲ್ಲಿ ನೈತಿಕತೆಯನ್ನು, ಆಧ್ಯಾತ್ಮಿಕತೆಯನ್ನು, ಸಾಮಾಜಿಕತೆಯನ್ನು ಈ ಎಲ್ಲ ಆಯಾಮಗಳಲ್ಲಿ ಬೆಳೆಸುವಂಥದ್ದೇ ಆಗಿದೆ. ಅಂದರೆ ಆಧ್ಯಾತ್ಮದ ಬೆಳವಣಿಗೆ ಶಿಕ್ಷಣದ ಒಂದು ಭಾಗ, ಬದುಕಿನ ಭಾಗವೂ ಹೌದು. ಆಧ್ಯಾತ್ಮ ಅನ್ನುವಂಥದ್ದು ಯಾವುದೋ ನಮ್ಮ ಹೊರಗಿನ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಂಥ ಪ್ರಕ್ರಿಯೆಯನ್ನೇ ಆಧ್ಯಾತ್ಮ ಅಂತ ಕರೀಬಹುದು. ಡಿ ವಿ ಜಿ ಅವ್ರದ್ದೊಂದು ಪದ್ಯ ಇದೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ. ಅಂದರೆ ವಸ್ತು ಸಾಕ್ಷಾತ್ಕಾರವೆನ್ನುವುದು ಅಂತರೀಕ್ಷಣೆಯಿಂದ, ಅಂದರೆ ಜೀವನ ಮತ್ತು ಆಧ್ಯಾತ್ಮದ ಈ ಒಂದು ಪಯಣ ಹೇಗಿರುತ್ತೆ ಅಂದರೆ, ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿದಾಗ ಮಾತ್ರ ಆಧ್ಯಾತ್ಮದ ಪ್ರಕ್ರಿಯೆ ಶುರು ಆಗುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಬದುಕುಗಳು ಹೊರಗಿನ ಹುಡುಕಾಟಗಳಲ್ಲೇ ನಿರತವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ, ನಮ್ಮ ಕ್ರಿಯೆಗಳು ಹೊರಗಿನ ಹುಡುಕಾಟಗಳನ್ನು ನಿಲ್ಲಿಸಿ ಒಳಗಿನ ಹುಡುಕಾಟಗಳಿಗೆ ಶುರು ಮಾಡುತ್ತೋ ಅಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥ ಪ್ರವೇಶ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು, ಮತ್ತು ತನ್ನ ಒಳಹೊಕ್ಕು, ನಾನು ಏನು ಮತ್ತು ನನ್ನ ಬದುಕು ಏನು, ನನ್ನ ಜೀವನ ಯಾವುದಕ್ಕೋಸ್ಕರ ಇದೆ, ಹೇಗೆ ಬದುಕಬೇಕು, ಮತ್ತು ಇದ್ರ ಮೂಲಕ ಇಡೀ ಸಮಷ್ಟಿಯ ಜೊತೆಗೆ ನನ್ನ ನಾನು ಹೇಗೆ ಸಮೀಕರಿಸಿಕೊಳ್ಳಬೇಕು ಅನ್ನುವಂತಹ ಭಾವಸ್ಥಿತಿಗೆ ತಲುಪುವುದಿದೆಯಲ್ಲ, ಇದನ್ನೇ ಆಧ್ಯಾತ್ಮಿಕ ಕ್ರಿಯೆ ಅಂತ ಕರೆಯುವಂಥದ್ದು. ಇಲ್ಲಿ ಕೇವಲ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಅನ್ನ, ಪ್ರಾಣ, ಬುದ್ಧಿ, ಮನಸ್ಸು, ಆನಂದ ಅಂತ ಈಗ ಬೇರೆ ಬೇರೆ ಹಂತಗಳಿದೆ. ಅಂದರೆ ನಮ್ಮ ಅನ್ನ ಅನ್ನುವುದು ಕೇವಲ ದೈಹಿಕ ಹುಡುಕಾಟಗಳಾದರೆ, ಆನಂದ ಅನ್ನುವಂಥದ್ದು ಅದು ಏನು ಚಿತ್ ಅಂತ ಕರಿತೀವಲ್ಲ, ಆ ಸಂಪೂರ್ಣವಾಗಿ ಎಲ್ಲವನ್ನು ಮುಕ್ತಿ ಮಾಡಿ, ಅಂದರೆ ನಮ್ಮ ಈ ಹೊರಗಿನ ಹುಡುಕಾಟಗಳಿಂದ ಮುಕ್ತಿ ಪಡೆದುಕೊಂಡು ನಮ್ಮನ್ನು ನಾವು, ಅಂದರೆ ನಮ್ಮ ಮನಸ್ಸನ್ನು ಸಮಚಿತ್ತತೆಯಿಂದ ಸದಾಕಾಲವು ಆನಂದದಿಂದ ಇರುವ ಹಾಗೆ ನೋಡಿಕೊಳ್ಳುವುದನ್ನೇ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ. ಯಾಕೆ ನಮ್ಮ ಶಿಕ್ಷಣದ ಮೂಲಕ ಇದನ್ನು ಸಾಧಿಸಲಿಕ್ಕೆ ಆಗ್ತಿಲ್ಲ? ಇವತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುತೇಕ ಮಟ್ಟಿಗೆ ಹೊರಕಿನ ಹುಡುಕಾಟಗಳಿಗೆ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಿದೆ. ಆದರೆ ಮಗು ತನ್ನೊಳಗಡೆ ಇರುವ ಸಂತೋಷವನ್ನು, ತನ್ನೊಳಗಡೆ ಇರುವ ಅದ್ಭುತಗಳನ್ನು ಅನ್ವೇಷಣೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕಾಗಿರುವುದೇ ಆಧ್ಯಾತ್ಮಿಕ ಶಿಕ್ಷಣ ಅನ್ನುವಂಥದ್ದು.
1: ಯಾ ಎಸ್ ಸರ್. ಅಂದರೆ ತಾವು ಹೇಳುವಾಗ ನನಗನ್ಸೋದು, ಶಿಕ್ಷಣ ಅನ್ನೋದು ಕೇವಲ ಅಕ್ಷರ ಜ್ಞಾನ ಅಲ್ಲ, ಬದಲಾಗಿ ಮಾನಸಿಕ, ದೈಹಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕತೆಯ ಅಭಿವೃದ್ಧಿಪಡಿಸೋದೇ ಅಥವಾ ಅದರ ವಿಕಾಸನಗೊಳಿಸೋದೇ ಅನ್ನೋದು ನಿಜವಾದ ಶಿಕ್ಷಣದ ಅರ್ಥ ತಾವು ಹೇಳ್ತಾ ಇದ್ರಿ ಸರ್. ಹಾಗಿದ್ರೆ ಇದನ್ನೆಲ್ಲ ಸಾರ್ಥಕತೆಗೊಳಿಸಬೇಕು ಅಂದರೆ, ಸಾಕಾರಗೊಳಿಸಬೇಕಂದ್ರೆ ಆ ಗುರು ಎನ್ನುವ ಪಾವಿತ್ರ್ಯತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ಪ್ರಸ್ತುತ ನಾವು ನೋಡುವಾಗ ಈ ಗುರುವಿನ ಪಾವಿತ್ರ್ಯತೆಯ ಅರ್ಥ ಮಾಡಿಕೊಳ್ಳಲು ಕೊರತೆ ಕಾಣ್ತಾ ಇದೀವ ಅಂತ ನಾನು.
0: ಇವತ್ತಿನ ಮಟ್ಟಿಗೆ ಟೀಚರನ್ನು ಡಿಫೈನ್ ಮಾಡುವಂಥದ್ದು ಬೇರೆ ಬೇರೆ ಅರ್ಥದಲ್ಲಿ ಆಗ್ತಿದೆ. ಚಾರಿತ್ರ್ಯ ಇಲ್ಲದೆ ಇರುವವನು ಶಿಕ್ಷಕನೇ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಈ ಎಲ್ಲದರಿಂದ ಮುಕ್ತನಾಗಿರುವವನು ಅಂದರೆ ಈ ಯಾವುದೇ ಲೌಕಿಕ ಆಕರ್ಷಣೆಗಳಿಗೆ ಅಥವಾ ಈ ಲೌಕಿಕ ತುಡಿತಗಳಿಗೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳದೆ ಇವುಗಳನ್ನು ಮೀರಿ ಬದುಕುವ ಸಾಧ್ಯತೆಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳಬೇಕಿದೆ. ಗುರುಕುಲ ವ್ಯವಸ್ಥೆ ನಮ್ಮ ಪೂರ್ವ ಪರಂಪರೆಯದು. ಗುರುಕುಲ ವ್ಯವಸ್ಥೆಯ ಒಂದು ಶ್ರೇಷ್ಠತೆ ಯಾವುದು? ಒಬ್ಬ ಗುರುವೇ ಅಲ್ಲಿ ತುಂಬ ಪ್ರಮುಖವಾದ ಅಂಶ. ತಾನು ಏನೋ ಅದನ್ನೇ ಸಂಪೂರ್ಣವಾಗಿ ಪಾಠ ಮಾಡ್ತಿದ್ರು, ಯಾವುದನ್ನು ಬೋಧಿಸಬೇಕಾಗಿದೆಯೋ ಅದನ್ನು ಬದುಕ್ತಿದ್ರು ಶಿಕ್ಷಕ. ಮತ್ತು ತನ್ನ ವೈಯಕ್ತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅನ್ನುವಂಥ ಬೇರೆ ಬೇರೆ ಬದುಕುಗಳಿಲ್ಲ. ಸದಾಕಾಲವು ಪ್ರತಿ ಕ್ಷಣವು ಆತ ಶಿಕ್ಷಕನಾಗಿಯೇ ಒಂದು ಮಾದರಿಯ ಬದುಕನ್ನು ಬದುಕುವ ಮೂಲಕ ಅದನ್ನು ಅನುಸರಿಸುವ ಹಾಗೆ ತನ್ನ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸ್ತಿದ್ರು. ಇಲ್ಲಿ ಚಾರಿತ್ರ್ಯ ಅನ್ನುವಂಥದ್ದು, ಶಿಸ್ತು, ಪ್ರಾಮಾಣಿಕತೆ, ಧರ್ಮ, ಈ ಎಲ್ಲವೂ ಅದರ ಒಳಗಡೆ ಆಲ್ರೆಡಿ ಇಂಟಿಗ್ರೇಟೆಡ್ ಆಗಿರುವಂಥ ಅಂಶಗಳೇ ಆಗಿತ್ತು. ಅಂದರೆ ಶಿಕ್ಷಕ ಅಂದರೆ ಈ ಎಲ್ಲ ಅಂಶಗಳಿಂದಲೇ ಮಾಡಲ್ಪಟ್ಟಿರುವವನು ಅನ್ನುವುದೇ ಅರ್ಥವಾಗಿದೆ. ಆದರೆ ನಾವು ಇಂದಿನ ವ್ಯವಸ್ಥೆ ಒಳಗಡೆ ಟೀಚರ್ ಅಂದರೆ ಇದು ಯಾವುದು ಇಲ್ಲದೇ ಆಗ್ಬೋದು, ಅಥವಾ ಕೇವಲ ಒಂದು ಕ್ವಾಲಿಫಿಕೇಶನ್ ತಗೊಂಡ ತಕ್ಷಣವೇ, ಒಂದು ಸ್ವಲ್ಪ ಜ್ಞಾನ ಪಡ್ಕೊಂಡ ತಕ್ಷಣವೇ ನಾವು ಟೀಚರ್ ಅನ್ನುವಂಥ ಹೆಮ್ಮೆಯನ್ನು ಭಾವಿಸುವಂಥದ್ದು ತುಂಬ ತಪ್ಪು ಗ್ರಹಿಕೆ. ಒಬ್ಬ ಟೀಚರು ಎಲ್ಲ ಅಂಶಗಳಿಂದ ಪರಿಪೂರ್ಣಗೊಂಡಾಗ ಮಾತ್ರ ಅವರು ವಿದ್ಯಾರ್ಥಿಗಳಿಗೆ ಕಾಣಸಿಗ್ತಾರೆ ತರಗತಿನಲ್ಲಿ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಟೀಚರ್ ಕಾಣಿಸ್ತಿಲ್ಲ, ಟೀಚರ್ ಸಿಗ್ತಿಲ್ಲ, ಟೀಚರ್ ಎಟುಕ್ತಿಲ್ಲ, ಅಥವಾ ಟೀಚರ್ ಬೇಕಾಗಿಲ್ಲ. ಯಾಕೆ ಅಂತಂದರೆ ಎಲ್ಲ ಅಂಶಗಳಿಂದ ಇವತ್ತು ನಾವು ತಯಾರಾಗ್ತಿಲ್ಲ ಅಥವಾ ಶಿಕ್ಷಕರನ್ನು ರೂಪುಗೊಳಿಸ್ತಿಲ್ಲ. ಒಬ್ಬ ಶಿಕ್ಷಕ ರೂಪುಗೊಳ್ಳುವುದು ತರಗತಿಯ ಕೋಣೆಗಳಲ್ಲಷ್ಟೇ ಅಲ್ಲ, ಅಥವಾ ತರಬೇತಿ ಕೇಂದ್ರಗಳ ಮೂಲಕ ಅಷ್ಟೇ ಅಲ್ಲ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಎಲ್ಲ ಆಯಾಮಗಳಲ್ಲಿ ಪರಿಶುದ್ಧಗೊಳಿಸುವಂಥ ಕ್ರಿಯೆಯಲ್ಲೇ ಒಬ್ಬ ಶಿಕ್ಷಕ ಹುಟ್ಕೊಳ್ತಾನೆ. ಮೌಲ್ಯಗಳನ್ನು ಬೋಧಿಸುವವನು ಟೀಚರ್ ಅಲ್ಲ, ಮೌಲ್ಯಗಳನ್ನು ಬದುಕುವವನು ಟೀಚರು. ಆದರ್ಶಗಳನ್ನು ತರಗತಿಯಲ್ಲಿ ಪಟ್ಟಿ ಮಾಡಿ ಪಾಠ ಮಾಡುವವನಲ್ಲ ಟೀಚರ್ ಅಂದರೆ, ಆದರ್ಶಗಳು ನಮ್ಮ ಮೂಲಕವೇ ತರಗತಿಯಲ್ಲಿ ನಿದರ್ಶನಗೊಳ್ಳಬೇಕು. ಯಾವ ವ್ಯಕ್ತಿತ್ವಗಳನ್ನು, ಯಾವ ಮೌಲ್ಯ ಆದರ್ಶಗಳನ್ನು, ಯಾವ ಚಿಂತನೆಗಳನ್ನು ನಾವು ಮಕ್ಕಳುಗಳಿಗೆ ತರಗತಿಯಲ್ಲಿ ಪಾಠ ಮಾಡ್ತಿದ್ದೀವೋ ಅದೆಲ್ಲವನ್ನು ನಾನು ಬದುಕದ ಹೊರತು ಯಾವ ಅಂಶಗಳು ವಿದ್ಯಾರ್ಥಿಗಳಿಗೆ ಕೈಗೆ ಎಟುಕುವುದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಉದಾಹರಣೆಗೂ ನಾವು ಹೊರಗಿನ ಸಂಗತಿಗಳನ್ನು ಹಿಡಿದು ತರುವಂಥ ವ್ಯವಸ್ಥೆ ಇದೆ. ಇವತ್ತಿಗೂ ನಾವು ಅಹಿಂಸೆ ಅಂದರೆ ಗಾಂಧಿಯನ್ನೇ ಉದಾಹರಣೆ ಕೊಡ್ತಿದ್ದೀವಿ, ಸತ್ಯ ಅಂದರೆ ನಮಗೆ ಹರಿಶ್ಚಂದ್ರ ಅವರೇ ಉದಾಹರಣೆ ಬೇಕಿದೆ, ದೇಶಪ್ರೇಮ ಅಂದರೆ ಭಗತ್ ಸಿಂಗೇ ಬೇಕಿದೆ ನಮಗೆ. ಈ ಥರ ಬೇರೆ ಬೇರೆಯವ್ರನ್ನೇ ಉದಾಹರಣೆ ಕೊಟ್ಟು ಅಂದರೆ ಆ ಎಲ್ಲ ಆದರ್ಶ ಮಹನೀಯರು ಬೇಕಿದೆ. ಆದರೆ ಈ ಎಲ್ಲದಕ್ಕೂ ನಾನೇ ಉದಾಹರಣೆಯಾಗಿ ನಿಲ್ಲುವ ಸಂದರ್ಭದಲ್ಲೇ ನಾನು ಟೀಚರ್ ಆಗಲಿಕ್ಕೆ ಸಾಧ್ಯ.
1: ಇವರೆಲ್ಲರೂ ಇತಿಹಾಸದಲ್ಲಿ ಸೇರೋಗಿದ್ದಾರೆ, ಆದರೆ ನನ್ನ ಕಣ್ಮುಂದೆ ಜೀವಿಸುವಂತಹ ಶಿಕ್ಷಕರು, ಪೋಷಕರು ಅಥವಾ ಇತರರು ನನ್ನ ಕಣ್ಮುಂದೆ ನಿದರ್ಶನವಾಗಿ ಕಾಣಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ ಅಂತ ತಾವು ಹೇಳ್ತಾ ಇದ್ದಾರೆ.
0: ಮಕ್ಕಳಿಗೆ ಇವತ್ತು ಸಿಗದೇ ಇರುವಂಥದ್ದೇ ಈ ಮಾದರಿಗಳ ಕೊರತೆ ಇದೆ. ಯಾವ ಮಾದರಿಗಳನ್ನು ಬಗ್ಗೆ ಮಾತಾಡ್ತಿದ್ದೀವೋ ಆ ಮಾದರಿಗಳನ್ನು ಹೆಸರಿನ ಮೂಲಕ ಮಾತ್ರ ಪರಿಚಯ ಮಾಡ್ತಿದ್ದೀವಿ. ಇವತ್ತು ಮಕ್ಕಳುಗಳಿಗೆ ಗಾಂಧಿ ಅಂದರೆ ಗಾಂಧಿ ಜಯಂತಿ ಮತ್ತು ಹುತಾತ್ಮರ ದಿನ ಅಥವಾ ಮುಂದುವರೆದು ಸ್ವತಂತ್ರ ದಿನ ಅದು ಬಿಟ್ಟರೆ ಬೇರೆ ಸಂದರ್ಭಗಳಲ್ಲಿ ಗಾಂಧಿಯ ಪರಿಚಯನೇ ಆಗ್ತಿಲ್ಲ. ಗಾಂಧಿಯ ಅಹಿಂಸೆಯ ಮೌಲ್ಯಗಳು ನನ್ನ ಮೌಲ್ಯಗಳಾಗದೆ ಹೋದರೆ, ಗಾಂಧಿಯ ರಾಷ್ಟ್ರಪ್ರೇಮದ ತತ್ವ ನನ್ನ ರಾಷ್ಟ್ರಪ್ರೇಮದ ತತ್ವವಾಗಿ ಬದಲಾಗದೆ ಹೋದರೆ, ನನ್ನ ಮತ್ತು ಗಾಂಧಿ, ಗಾಂಧಿ ಮತ್ತು ನನ್ನ ಮಕ್ಕಳ ಮುಂದಿನ ಭಾರತದ ಜೊತೆ ನಡುವಿನ ಸಂಬಂಧಗಳೇ ಕಳೆದೋಗ್ತಿದೆ. ಇವತ್ತು ಗಾಂಧಿಯನ್ನು ಕೊಂದಿರುವಂತಹ ಪರಂಪರೆಯಲ್ಲಿ ನಾವು ಬದುಕ್ತಿದ್ದೀವಿ. ಅಂದರೆ ಒಂದು ದಿನದ ಕೊಂದಿರೋದ್ರ ಬಗ್ಗೆ ಎಲ್ಲ ಗಾಂಧಿಯ ತತ್ವಗಳನ್ನು ಪ್ರತಿ ಕ್ಷಣವೂ ಕೊಲ್ತಿದ್ದೀವಿ ನಾವುಗಳು. ಯಾವಾಗ ಗಾಂಧೀಜಿನ ಬದುಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಗಾಂಧಿಯ ಆದರ್ಶಗಳನ್ನು ನಾನು ಬದುಕಿದಾಗ ಮಾತ್ರ ಗಾಂಧಿ ನನ್ನ ಮೂಲಕ ಮತ್ತೊಂದು ತಲೆಮಾರಿಗೆ ಬದುಕ್ತಿದ್ದಾರೆ. ಶಿಕ್ಷಕನ ಪಾತ್ರ ಮತ್ತು ಜವಾಬ್ದಾರಿಯೇ ಇದಾಗಿದೆ. ನಮ್ಮ ಪೂರ್ವ ಪರಂಪರೆಯನ್ನು, ಆದರ್ಶಗಳನ್ನು, ಇತಿಹಾಸಗಳನ್ನು, ಮಹನೀಯರನ್ನು ಈ ಎಲ್ಲದನ್ನು ನಾನು ತರಗತಿನಲ್ಲಿ ಬದುಕುವುದಕ್ಕೆ ಹೆಸರೇ ಪಾಠ ಮಾಡುವುದು ಅಂತ, ಅಥವಾ ಶಿಕ್ಷಕನ ಜವಾಬ್ದಾರಿ ಮತ್ತು ಕರ್ತವ್ಯವೇ ಇದಾಗಿದೆ. ಆದರೆ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಉದಾಹರಣೆಗಳನ್ನು ಬಳಸ್ತಿದ್ದೀವಿ, ಆದರೆ ಅದನ್ನೇ ನಾವು ಮಾದರಿಯಾಗಿ ಬದುಕ್ತಿಲ್ಲ. ಒಂದು ಮಗು ಇದೆಲ್ಲವನ್ನು ಕಲಿಯುವುದು ನೇರ

ಇವತ್ತು ಸಂಪೂರ್ಣವಾಗಿ ಅಂಕ ಕೇಂದ್ರಿತ ಕಲಿಕೆಗೆ ಬಂದಿದ್ದೀವಿ. ನಾವು ಏನು ಕಲಿತಿದ್ದೀವಿ ಅದು ಕೇವಲ ಅಂಕಗಳಿಗೋಸ್ಕರ ಮಾತ್ರ. ಈ ಥರದ್ದು ತುಂಬ ಕನಿಷ್ಠ ಮಟ್ಟದ ಕಲಿಕೆ, ಇದಕ್ಕೆ ಯಾರು ಹೊಣೆ? ಅದು

0: ಕೇಳುಗುರಿಗೊಂದು ಪ್ರಕಟಣೆ. ಇಂದು ಬೆಳಗ್ಗೆ 11:30 to 12:30 ಕ್ಯಾನ್ಸರ್ ಕುರಿತು ತಜ್ಞ ವೈದ್ಯರಿಂದ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕೃಷ್ಣಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಪಿಕೆ ರವರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಎಂದರೇನು, ಕ್ಯಾನ್ಸರ್ನ ಸಾಮಾನ್ಯ ವಿಧಗಳು, ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು, ತಡೆಗಟ್ಟುವ ಕ್ರಮಗಳು, ತಪಾಸಣೆ ಹಾಗೂ ಇದನ್ನು ನಿಯಂತ್ರಿಸಲು ಇರುವಂತಹ ಚಿಕಿತ್ಸಾ ವಿಧಾನಗಳ ಕುರಿತು ಯಾವುದೇ ಪ್ರಶ್ನೆಗಳು ಅನುಮಾನಗಳು ಇದ್ದಲ್ಲಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ನಮ್ಮೆಲ್ಲರ ಮೆಚ್ಚಿನ ಒಂದು ವಾಹಿನಿಯಾಗಿರುವ ಅದುವೇ ನಮ್ಮ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ಅದು ನಮ್ಮ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಇದರಲ್ಲಿ ಭಕ್ತಿ ಗೀತೆಗಳ ಕಾರ್ಯಕ್ರಮ, ಅದುವೇ ಭಕ್ತಿ ಸೌರಭ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಇದೀಗ ಕೇಳೋಣ ದಕ್ಷಿಣ ಕಾಶಿಯ ಧರ್ಮಸ್ಥಳ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಮಧು ಬಾಲಕೃಷ್ಣ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ರವೀಂದ್ರ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.
1: ಕೇಳುಗರಿಗೊಂದು ಪ್ರಕಟಣೆ. ಇಂದು ಬೆಳಗ್ಗೆ 11:30 12:30 ಕ್ಯಾನ್ಸರ್ ಕುರಿತು ತಜ್ಞ ವೈದ್ಯರಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕೃಷ್ಣಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಪಿಕೆ ರವರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಎಂದರೇನು, ಕ್ಯಾನ್ಸರ್ನ ಸಾಮಾನ್ಯ ವಿಧಗಳು, ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು, ತಡೆಗಟ್ಟುವ ಕ್ರಮಗಳು, ತಪಾಸಣೆ ಹಾಗೂ ಇದನ್ನು ನಿಯಂತ್ರಿಸಲು ಇರುವಂತಹ ಚಿಕಿತ್ಸಾ ವಿಧಾನಗಳ ಕುರಿತು ಯಾವುದೇ ಪ್ರಶ್ನೆಗಳು ಅನುಮಾನಗಳು ಇದ್ದಲ್ಲಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8296725912.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ,

0: ಈ ಸರಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ವಿಚಾರದಲ್ಲಿ ಇರುವ ಭಯ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಿ ಪ್ರತಿಯೊಬ್ಬರೂ ಉತ್ತೀರ್ಣರಾಗುವ ಹಾಗೂ ಉನ್ನತ ಶ್ರೇಣಿ ಪಡೆಯುವ ಉದ್ದೇಶದಿಂದ ಆರಂಭವಾಗಿರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡಲಿದ್ದೀವಿ ಎಸ್ಎಸ್ಎಲ್ಸಿ ಪಠ್ಯಪುಸ್ತಕಗಳಲ್ಲಿ ಒಂದಾದ ವಿಜ್ಞಾನ ವಿಷಯ ಕುರಿತು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಜ್ಞಾನ ವಿಷಯ ಕುರಿತು, ಅದರ ಪೂರ್ವ ಸಿದ್ಧತೆ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕ ಪಡೆಯಲು ಅಥವಾ ಫಲಿತಾಂಶವನ್ನು ಪಡೆಯಲು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ಶಿಕ್ಷಕರ ಜೊತೆ ಮಾತನಾಡಬಹುದು. ಆದರೆ ಮೊದಲ ಅರ್ಧ ಗಂಟೆ ಶಿಕ್ಷಕರು ಕೊಡುವ ಸಲಹೆಗಳನ್ನು ಆಲಿಸಿ ನಂತರ ಅರ್ಧ ಗಂಟೆಗಳ ಕಾಲ ತಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8926725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254563. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ ಸರ್.
0: ಬಹಳ ಸಂತೋಷ ಆಗುತ್ತೆ ತಾವಿಬ್ಬರು ಬಿಡು ಮಾಡಿಕೊಂಡು ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯಾ ಶಿಕ್ಷಕರು ಪಾಠ ಮಾಡೇ ಮಾಡ್ತಾರೆ. ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರ ಕೊರತೆ ಇರ್ಬೋದು, ಅಥವಾ ಮಕ್ಕಳಿಗೆ ಇನ್ನೊಬ್ಬರ ಮಾತಿನಲ್ಲಿ ಕೇಳುವಾಗ ಬೇರೆ ಆಕರ್ಷಣೆ ಕೂಡ ಇರಬಹುದು. ಎಲ್ಲವನ್ನ ನೀಗಿಸಿ ಒಟ್ಟಾರೆ ತಮ್ಮ ಫಲಿತಾಂಶದಲ್ಲಿ ಹೆಚ್ಚಿಸುವಂಥದ್ದು ಅಥವಾ ತಮ್ಮ ಶ್ರೇಣಿಯಲ್ಲಿ ಉನ್ನತ ಅಂಕಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಹಲವು ಪ್ರಯತ್ನಗಳಲ್ಲಿ ಒಂದು ಈ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್.
1: ಧನ್ಯವಾದಗಳು ಸರ್.
0: ಸರ್, ಕಳೆದ ವರ್ಷ ಅದರ ಹಿಂದಿನ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆದರೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಒಂದು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೇಳೋದಾದರೆ ಈ ವರ್ಷ ಪರೀಕ್ಷೆ ವಿಧಾನದಲ್ಲಿ ಆಗಿರುವಂಥ ಕೆಲವು ಬದಲಾವಣೆಗಳನ್ನು ಹಂಚಿಕೊಳ್ಬಹುದ ಬಸವರಾಜ್ ಸರ್?
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ ಅಂದರೆ 25ನೇ ವರ್ಷದ ಪರೀಕ್ಷೆ ತನಕ ಥೀಮ್ ವೈಸ್ ಅಂಕಗಳ ಹಂಚಿಕೆ ಆಗಿತ್ತು. ಈಗ ಒಟ್ಟಾರೆ ರಸಾಯನಶಾಸ್ತ್ರ ಅಂದರೆ ಒಂದೇ ಥೀಮ್ ಅಡಿಯಲ್ಲಿ 25 ಅಂಕಗಳನ್ನು ನೀಡ್ತಾ ಇದ್ರು. ಫಿಸಿಕ್ಸಲ್ಲಿ ಎರಡು ಭಾಗ ಮಾಡಿ ಎರಡು ಥೀಮ್ಗೋಸ್ಕರ ಎರಡೆರಡು ಅಂಕಗಳನ್ನು ನಿಗದಿ ಮಾಡಿದರು. ಈ ವರ್ಷ ವಿಶೇಷವಾಗಿ ಹೇಳಬೇಕಂತಂದರೆ ಪ್ರತಿ ಪಾಠಕ್ಕೂ ಕೂಡ ಅದರದೇ ಆದಂತಹ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ಬಿಟ್ಟಿರುವಂತಹ ನೀಲನಕಾಶೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರತಿ ಚಾಪ್ಟರ್ಗೂ ಇಂತಷ್ಟೇ ಅಂಕಗಳು ಅಂತಿದೆ, ಅಂತಷ್ಟೇ ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದು ವಿಶೇಷವಾಗಿ ಆಗಿರತಕ್ಕಂಥದ್ದು ಈ ವರ್ಷ.
0: ಎಸ್ ಸರ್. ಹರ್ಷ ಸರ್
1: ಹೇಳಿ ಸರ್.
0: ಈ ವರ್ಷದಲ್ಲಿ ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಗರಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ವರ್ಷ ಏನಾದರೂ ಕನಿಷ್ಠ ಅಂಕಗಳು ಏನು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಏನಾದರೂ ವ್ಯತ್ಯಾಸಗಳಾಗಿದೆಯಾ?
1: ಹೌದು, ತುಂಬ ಬದಲಾವಣೆಯನ್ನು ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುಂಚೆ ಏನಿತ್ತು ಅಂತಂದರೆ ಎರಡು ರೀತಿಯಾದಂತಹ ಅಂಕಗಳನ್ನು ನಾವು ಪಡ್ಕೊಳ್ತೀವಿ. ಒಂದು ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಇನ್ನು ಉಳಿದಿದ್ದು 80 ಅಂಕಗಳಿಗೆ ಉತ್ತರಗಳನ್ನು ಬರೆದು ಅದರಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಳ್ಳುವಂತಹದ್ದು ಇರುತ್ತೆ. ಇದರಲ್ಲಿ ಮುಂಚೆ ಹೇಗಿತ್ತು ಅಂತಂದರೆ ಕನಿಷ್ಠ 80 ಅಂಕಗಳಿಗೆ 28 ಅಂಕಗಳನ್ನು ಪಡಿಲೇಬೇಕಿತ್ತು. ಅದಲ್ಲದೆ ಇಂಟರ್ನಲ್ ಚಾಯ್ಸ್ ಸೇರಿ ಒಟ್ಟು 35 ಅಂಕಗಳ ಗಡಿಯನ್ನು ದಾಟಬೇಕಿತ್ತು. ಆದರೆ ಈಗ ಆ ರೀತಿ ಆಗಿಲ್ಲ, 100ಕ್ಕೆ ಈಗ 33 ಅಂಕಗಳನ್ನ ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಉತ್ತೀರ್ಣ ಅಂತ ಘೋಷಿಸಲಾಗುತ್ತೆ.
0: ಎರಡನ್ನು ಸೇರಿ ಎಕ್ಸ್ಟರ್ನಲ್ ಇಂಟರ್ನಲ್
1: ಇಲ್ಲ, ಮೊದಲು ಅದೇನೆ ಹೇಳಿದ್ದು. ಮೊದ್ಲಾದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ 80 ಅಂಕಗಳಿಗೆ ಬರಿತಿದ್ರಲ್ಲ ಅದರಲ್ಲಿ ಕನಿಷ್ಠ 28 ಅಂಕಗಳನ್ನ ಗಳಿಸಲೇಬೇಕಿತ್ತು. ಆದ್ರೆ ಈಗ ಆ ರೀತಿ ಯಾವುದೇ ರೀತಿಯಾದ

0: ಅಂತಹ ನಿರ್ಬಂಧಗಳು ಇಲ್ಲ, ಎರಡನ್ನೂ ಸೇರಿ ಶಾಲೆಯಲ್ಲಿ ಪಡೆಯುವಂತಹ ಆಂತರಿಕ ಅಂಕಗಳು ಅಂದ್ರೆ ಇಂಟರ್ನಲ್ ಚಾಯ್ಸ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಎಕ್ಸ್ಟರ್ನಲ್ ಎರಡೂ ಸೇರಿ 33 ಅಂಕಗಳನ್ನ ಪಡ್ಕೊಂಡ್ರೆ ಆತನನ್ನ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿ ಅಂತ ನಾವು ಘೋಷಿಸಬಹುದು.
1: ಇದು
0: ವಿದ್ಯಾರ್ಥಿಗಳಿಗೆ ತುಂಬಾ
1: ಅನುಕೂಲ ಆಗಿದೆ. ಬಸವರಾಜ್ ಸರ್, ಸರಿ ಈಗಿನವರು ಪಠ್ಯವಾರು ಅಂಕಗಳ ಹಂಚಿಕೆಯಲ್ಲಿ ಬದಲಾವಣೆ ಇದೆಯಾ? ಹೇಗೆ?
2: ಈಗಾಗಲೇ ಹೇಳಿದಾಗೆ ಥೀಮ್ ವೈಸ್ ಅಂಕಗಳ ಹಂಚಿಕೆ ಇತ್ತು ಮೊದಲು, ಈಗ ಪಠ್ಯವಾರು ಅಂಕಗಳ ಹಂಚಿಕೆ ಆಗಿದೆ. ಹರ್ಷ ಸರ್ ಒಂದ್ಸಾರಿ ಹೇಳಿದ್ರಲ್ಲ, ಈಗ 33 ಅಂತೇಳಿ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. ನಮ್ಮ 33 ಇಂಟರ್ನಲ್ ಇರೋದೇ ಬರೀ 20. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಬಗ್ಗೆ ನಾವು ಹೆಚ್ಚು ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ಪಠ್ಯವಾರು ಅಂಕಗಳು ಹಂಚಿಕೆ ಆಗಿದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 25 ಇತ್ತು, ಅದರಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಗೆಸ್ ಮಾಡುವಂಗಿರ್ಲಿಲ್ಲ ಮೊದಲು. ಈಗೇನಾಗಿದೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತೇಳಿ 4 ಅಂಕ ನಿಗದಿಯಾಗಿದೆ. 4 ಅಂಕಕ್ಕೆ ಬರಲೇಬೇಕು, ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಆಮ್ಲ ಪ್ರತ್ಯಾಮ್ಲಗಳು ಅಂತಿದೆ, ಅದಕ್ಕೆ 6 ಅಂಕಗಳು ನಿಗದಿಯಾಗಿದೆ, 6 ಅಂಕಗಳು ಕೇಳಲೇಬೇಕು. ಅದೇ ರೀತಿ ಲೋಹಗಳು ಇದೆ, ಅದಕ್ಕೆ 7 ಅಂಕ ಇದೆ, 7 ಅಂಕಕ್ಕೆ ಕೇಳಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತ ಇದೆ, 8 ಅಂಕ ಇದೆ, 8 ಅಂಕಕ್ಕೆ ಕೇಳಲೇಬೇಕು. ಇದಲ್ಲದೆ ಆಲ್ರೆಡಿ ನಮ್ಗೆ ನೀಲನಕಾಶೆ ಏನ್ ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ, ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ಪಾಠದಲ್ಲಿ 4 ಅಂಕ ಇದ್ರೂ 1 marks ದೇ ಕ್ವಶನ್, 1-3 ಅಂಕಕ್ಕೆ 1 ಕ್ವಶನ್, ಅದು ಫಿಕ್ಸ್. ಅದರಲ್ಲೂ ಚೇಂಜಸ್ ಇಲ್ಲ. 1 marks ಅಲ್ಲಿ ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 1 marks ಕ್ವಶನ್ ಇರ್ಬೋದು ಡೈರೆಕ್ಟ್. ಅದು ಬಿಟ್ರೆ 3 ಅಂಕದ್ದು ಅಂದ್ರೆ 3 ಅಂಕದ್ದು ನಿಗದಿಯಾಗಿದೆ ಈಗ. ಅದಕ್ಕೋಸ್ಕರ ಅವರು ಯಾವ್ಯಾವ ಕ್ವಶನ್ ಅಂತೇಳಿ ಈ 3 ಅಂಕದ ಕ್ವಶನ್ ಹೇಗೆ ಓದ್ಬೇಕು ಅಂತ ಕೂಡ ನಾವು ಇದು ಮಾಡಬಹುದು. ಅದೇ ತರ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಿದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಅಂಕ ಇದೆ, ಔಡು ಆರ್ಗನಿಸಮ್ ರಿಪ್ರೊಡ್ಯೂಸ್ ಅಂತ ಇದೆ, ಸಂತಾನೋತ್ಪತ್ತಿ ಪಠ್ಯಕ್ಕೆ ಸಂಬಂಧಪಟ್ಟಂಗೆ 7 ಅಂಕ ಇದೆ, ಅನುವಂಶೀಯತೆ ಹೆರಿಡಿಟಿ ಚಾಪ್ಟರ್ಗೆ 4 ಅಂಕ ಇದೆ, ಅವರ್ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಪಠ್ಯಕ್ಕೆ 3 ಅಂಕ ಇದೆ. ಈ ರೀತಿ ಪ್ರತಿ ಚಾಪ್ಟರ್ಗೂ ಕೂಡ ತನ್ನದೇ ಆದಂತಹ ಅಂಕಗಳನ್ನು ಈಗಾಗಲೇ ನಿಗದಿ ಮಾಡೋದ್ರಿಂದ ನಾವು ಮೊದಲಿಗಿಂತ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ್ಯಾವ ರೀತಿ ಕ್ವಶನ್ಸ್ಗಳು, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಯಾವ ಚಾಪ್ಟರ್ ನ ನಾನು ಎಷ್ಟು ಓದಬೇಕು ಅನ್ನೋದು ಕೂಡ ಮಕ್ಕಳಿಗೊಂದಷ್ಟು ಮನದಟ್ಟ.
1: ಹರ್ಷ ಸರ್, ಸರ್ ಹೇಳಿದ ಹಾಗೆ ಈಗ ಒಂದು ಈ ವಿಜ್ಞಾನ ಅಂದಾಗ 3 ಭಾಗಗಳಾಗುತ್ತೆ, ಪಾರ್ಟ್ ಎ ಬಿ ಸಿ. ಸೊ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಈ 3 ಭಾಗಕ್ಕೆ ಹೇಗೆ ಅಂಕಗಳು ನಿಗದಿಯಾಗಿದೆ?
0: ಹೌದು ಸರ್, ಈಗ ಮುಖ್ಯವಾಗಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಮೊದಲ ಭಾಗವಾಗಿ ನಾವು ಭೌತಶಾಸ್ತ್ರವನ್ನ ನೋಡ್ತೀವಿ, ಅಂದ್ರೆ ಪಾರ್ಟ್ ಎ ಅಂತ ಕರಿತೀವಲ್ಲ. ಇದು ಇದಕ್ಕೆ ಈಗ ಸರ್ಕಾರ ನಿಯಮ ಮಾಡಿರುವಂತಹದ್ದು 27 ಅಂಕಗಳನ್ನ, ಆನಂತರ ಬರುವಂತಹದ್ದು ರಾಸಾಯನಶಾಸ್ತ್ರ ಇದಕ್ಕೆ 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ, ಹಾಗೆ ಜೀವಶಾಸ್ತ್ರಕ್ಕೆ 28 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 80 ಅಂಕಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ಬಸವರಾಜ್ ಸರ್ ಹೇಳ್ತಿದ್ರಲ್ಲ ಹಾಗೆ ಈ ಬ್ಲೂ ಪ್ರಿಂಟ್ ನಲ್ಲಿ ಸರ್ ಚಾಪ್ಟರ್ ವೈಸ್ ನಾವು ಇಷ್ಟಿಷ್ಟೇ ಅಂಕಗಳು ಅನ್ನುವಂತಹದನ್ನ ನಾವು ಗಮನಿಸಿದ್ವಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಾಗ್ತಾ ಇರೋದ್ರಿಂದ ನಾನು ಹೇಗೆ ಓದಬೇಕು ಅನ್ನುವಂತಹದನ್ನ. ಉದಾಹರಣೆಗೆ ಅವರು ಕೆಮಿಸ್ಟ್ರಿ ಬಯಾಲಜಿಲಿ ಒಂದೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಂದೊಂದು ಪಾಠಗಳನ್ನ ತೆಗೆದುಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಫಿಸಿಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಈಗ ವಿದ್ಯುಚ್ಛಕ್ತಿ ಅಂತ ಒಂದು ಪಾಠ ಇದೆ, ಆ ಘಟಕದಲ್ಲಿ ನಾವು 8 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಈಗ 8 ಅಂಕ ಅಂದ್ರೆ ಹೇಗ್ ಬೇಕಾದ್ರೂ 8 ಅಂಕಗಳನ್ನ ಕೊಡ್ತಾರಾ? ಇಲ್ಲ, ಮಗುಗೆ ಈಗಲೂ ಕೂಡ ನಿರ್ದಿಷ್ಟತೆಯನ್ನ ಸರ್ಕಾರ ಮತ್ತೆ ನಮ್ಮ ಮಂಡಳಿ ಕೊಟ್ಟಿದೆ. ಯಾವ ರೀತಿ ನಿರ್ದಿಷ್ಟತೆ? ಈಗ ಉದಾಹರಣೆಗೆ ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ ಮಗುಗೆ ಎಷ್ಟು ಸುಲಭ ಆಯ್ತು ಅಂತಂದ್ರೆ, ಒಂದೊಂದು ಅಂಕದ್ದು ಯಾವ್ದು ಬರುತ್ತೆ ಅನ್ನುವಂತಹದನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಅಲ್ಲಿ 2 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ 1 ಅಂಕದ 2 ಪ್ರಶ್ನೆ. ನಂತರ 2 ಅಂಕದ 1 ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಲ್ಲಿಗೆ 2 ಅಂಕದ ಆ ಪಾಠದಲ್ಲಿ ಯಾವ್ದ್ಯಾವ್ದು ಇದೆ ಅಂತ ನೋಡ್ಕೊಂಡ್ರೆ 1 ಪ್ರಶ್ನೆ ಗ್ಯಾರಂಟಿ ಆಯ್ತು. ಅದೇ ರೀತಿಯಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಯಾವ ತರಹದ್ದು ಬರೋದಿಲ್ಲ, 3 ಅಂಕದ ಪ್ರಶ್ನೆ ಬರೋದೇ ಇಲ್ಲ. ವಿದ್ಯುಚ್ಛಕ್ತಿ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ, 4 ಅಂಕದ ಪ್ರಶ್ನೆ ಒಂದಿದೆ. ಸೊ ಹಾಗಾದ್ರೆ ನಾಲ್ಕು ಅಂಕದ ಪ್ರಶ್ನೆಯನ್ನ ಏನನ್ನ ಕೇಳಬಹುದು ಅಂತ ಆ ಶಿಕ್ಷಕರೊಡನೆ ಚರ್ಚೆ ಮಾಡ್ತಾ ಹೋದಾಗ ಆತನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರ್ದಿಷ್ಟತೆ ಮಗುಗೆ ಸುಲಭವಾಗಿ ಗೊತ್ತಾಗುತ್ತೆ.
1: ಇನ್ನೊಂದು ಸ್ಪಷ್ಟತೆಗೋಸ್ಕರ ಈಗ ಮೊದಲನೇ ಚಾಪ್ಟರ್ ಇದರಲ್ಲಿ ಒಂದು ಅಂಕ ಮಾತ್ರ ಕೇಳೋದು, ಎರಡನೇ ಚಾಪ್ಟರ್ ಇದರಲ್ಲಿ ಎರಡು ಅಂಕದ ಮಾತ್ರ ಕೇಳ್ತಾರೆ,
0: ಹೌದು
1: ಇನ್ನೊಂದು ಮೂರನೇ ಚಾಪ್ಟರ್ ಇದ್ರೆ ನಾಲ್ಕು ಅಂಕ ಮಾತ್ರ ಕೇಳ್ತಾರೆ, ಈ ತರ ನಾವು ಖಾತ್ರಿ ಮಾಡ್ಕೋಬಹುದು. ಮೊದಲಾದ್ರೆ ಒಂದನೇ ಚಾಪ್ಟರ್ ಅಲ್ಲಿ ಮೂರದು ಕೇಳ್ಬೋದಿತ್ತು, ಎರಡು ಕೇಳ್ಬೋದಿತ್ತು, ಒಂದು ಕೇಳ್ಬೋದು.
0: ಹೌದು,
1: ಈ ಸಲ ಅದನ್ನ ಸ್ಪೆಸಿಫೈ
0: ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮೊದಲು ಥೀಮ್ ಇತ್ತು ಸರ್, ಥೀಮ್ ಇದ್ದಾಗ ಹೇಳದ್ನಲ್ಲ ವಿದ್ಯುಚ್ಛಕ್ತಿ ಎನ್ನುವಂತಹ ಥೀಮ್ ನಲ್ಲಿ ಎರಡು ಪಾಠಗಳನ್ನ ಹಾಕ್ತಿದ್ರು. ಆ ಎರಡು ಥೀಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ, ಎಷ್ಟು ಅಂಕದ ಪ್ರಶ್ನೆಗಳನ್ನ ಯಾವ ಚಾಪ್ಟರ್ ನಲ್ಲಿ ತಗೊಳ್ತೀವಿ ಎನ್ನುವಂತಹದ್ದು ನಿರ್ದಿಷ್ಟತೆ ಮಕ್ಳಿಗೂ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಈಗ ನಮ್ಗೆ ನೀಲಿ ನಕಾಶೆ ಬಂದಿರೋದ್ರಿಂದ, ಬ್ಲೂ ಪ್ರಿಂಟ್ ಇರೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಸೊ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅನ್ನುವಂತಹದ್ದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ತಯಾರಿ ಮಾಡಬೇಕಾದ್ರೆ ಮತ್ತೆ ತಯಾರಿ ಆಗ್ಬೇಕಾದ್ರೆ. ಆ ನಿಟ್ಟಿನಲ್ಲಿ ನಾವು ಬ್ಲೂ ಪ್ರಿಂಟ್ ನ ಶಿಸ್ತುಬದ್ಧವಾಗಿ ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ಇಂತಿಂತ ಚಾಪ್ಟರ್ ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ರೆಡಿ ಆಗಬೇಕು ಅನ್ನುವಂತಹದ್ದು ವಿದ್ಯಾರ್ಥಿಗೂ ಗೊತ್ತಾಗುತ್ತೆ, ಮತ್ತೆ ಶಿಕ್ಷಕರಿಗೂ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಕೂಡ ಸಿಗುತ್ತೆ.
1: ಈ ನೀಲಿನ ಕಾಸೆ ಬಗ್ಗೆ ಹೇಳ್ತಾ ಇದ್ರು, ಈ ನೀಲಿನ ಕಾಸೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಿಗುತ್ತೆ, ಇದು ಈ ಪ್ರಕಾರವಾಗಿಯೇ ಹೇಗೆ?
2: ಹೌದು, ಇದು ಬೋರ್ಡ್ ಅವರ ಆಶಯ. ನಮ್ಮ ಏನ್ SSLC ಬೋರ್ಡ್ ಇದೆ, ಆ ಡೈರೆಕ್ಟರ್ ಸಹಿತವಾಗಿ ಎಲ್ಲಾ ಟ್ರೈನಿಂಗ್ ಗಳಲ್ಲೂ ಹೇಳಿದ್ದಾರೆ. KSEAB ಅನ್ನುವಂತ ವೆಬ್ಸೈಟ್ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ವಿದ್ಯಾರ್ಥಿ ಅಂಕಣ ಅಂತೇಳಿ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೊರಕುತ್ತೆ. ಅದು ಓಪನ್ ಸೋರ್ಸ್. ಅವನು ವಿದ್ಯಾರ್ಥಿ ಅಂಕಣಕ್ಕೆ ಹೋಗಿ ತನಗೆ ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಾ, ಯಾವ ಚಾಪ್ಟರ್ ಯಾವ್ದು ಬೇಕು, ಸಬ್ಜೆಕ್ಟ್ ಯಾವ್ದು ಬೇಕು, ಅಥವಾ ಯಾವ ಭಾಷೆಯಲ್ಲಿ ಬೇಕು, ಮೀಡಿಯಂ ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಉರ್ದು ಮೀಡಿಯಂ ಬೇಕಾ, ಯಾವ ಮೀಡಿಯಂ ಬೇಕಾದ್ರೂ ಅವ್ನು ಡೌನ್ಲೋಡ್ ಮಾಡ್ಬೋದು. ಮಾಡೆಲ್ ಕ್ವಶನ್ಸ್ ಬೇಕಾ, ಪೇಪರ್ ಬೇಕಾ, ಅದನ್ನ ಡೌನ್ಲೋಡ್ ಮಾಡ್ಬೋದು. ಅದಕ್ಕೆ ಕೀ ಆನ್ಸರ್ ಬೇಕಾ, ಡೌನ್ಲೋಡ್ ಮಾಡ್ಬೋದು. ಅವರೆಲ್ಲವನ್ನ ವಿಶೇಷವಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಮಕ್ಕಳು ದಯಮಾಡಿ KSEAB ಅನ್ನುವಂತಹ ವೆಬ್ಸೈಟ್ ಹೋಗಿ ವಿದ್ಯಾರ್ಥಿ ಅಂಕಣಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ರೀತಿಯ ಮಾಹಿತಿನೂ ಸಿಗುತ್ತೆ. ಬ್ಲೂ ಪ್ರಿಂಟ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಹಳೆ ಕ್ವಶನ್ ಪೇಪರ್ಸ್ ಸಿಗ್ತವೆ, ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂತಹ ಹಳೆ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಗ್ ಬರಿಬೇಕು
1: ಅನ್ನೋದು ಗೊತ್ತಾಗ್ತದೆ.
2: ಆನ್ಸರ್ ನಾನು ಈ ಕ್ವಶನ್ ಗೆ ಹೀಗ್ ಬರೆದ್ರೆ ಔಟ್ ಆಫ್ ಔಟ್ ಸಿಗುತ್ತಾ ಫುಲ್ ಮಾರ್ಕ್ಸ್ ಅನ್ನೋದ್ರ ಬಗ್ಗೆ, ಈಗ ಡಯಾಗ್ರಾಮ್ ಹೇಗ್ ಬರಿಬೇಕು ಎಲ್ಲನೂ ಕೂಡ ವಿಶೇಷವಾಗಿ ನಮ್ಮ ಬೋರ್ಡ್ ಅವರು ಹಾಕಿರೋದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಅದನ್ನ ಒಂದ್ಸಾರಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಸರ್, ಎಸ್ ಸರ್. ಹರ್ಷ ಸರ್, ಈಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ, ಅದರಲ್ಲಿ ಆಂತರಿಕ ಆಯ್ಕೆಗಳ ಬಗ್ಗೆ ಏನಾದ್ರೂ ವಿಶೇಷತೆ ಇದೆಯಾ?
0: ಖಂಡಿತವಾಗಿ ಸರ್. ಈಗ ಈ ವರ್ಷದಲ್ಲಿ ನಮಗೆ ಆಂತರಿಕ ಆಯ್ಕೆಗಳು ಪ್ರಶ್ನೆಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. 38 ಒಟ್ಟು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ಆಂತರಿಕ ಆಯ್ಕೆಗಳಿಗೆ ಯಾವ ಯಾವ ಮಾರ್ಕ್ಸ್ ಅಲ್ಲಿ ಆಂತರಿಕ ಆಯ್ಕೆಗಳು ಬರುತ್ತೆ ಅನ್ನುವಂತಹದ್ದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ. ಇದರಲ್ಲಿ 2 ಅಂಕಗಳಿಗೆ 2 ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನ ನೀಡಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆ ನೀಡಲಾಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನ ಬೇಡ ಅಥವಾ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ 10 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಯಾವ್ದಾದ್ರೂ 8 ಬರೀರಿ ಅಂತ ಕೇಳ್ತಾರ? ಖಂಡಿತ ಇಲ್ಲ, ಆ ರೀತಿಯಾಗಿ ಕೇಳೋದಿಲ್ಲ. ಅಲ್ಲಿರೋದು 8 ಪ್ರಶ್ನೆಗಳು. ಆದ್ರೆ ಅಲ್ಲಿರುವಂತಹ ಯಾವುದೋ 2 ಪ್ರಶ್ನೆಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಇನ್ನೊಂದನ್ನ ಬರೀಬಹುದು ಅನ್ನುವಂತಹ ಆಯ್ಕೆಯನ್ನ ಕೊಡ್ತಾರೆ. ಸೊ ಹಾಗಾಗಿ 2 ಅಂಕದ್ದು ಒಟ್ಟು 2 ಪ್ರಶ್ನೆಗಳಿರುತ್ತೆ. ಹಾಗೆ 3 ಅಂಕದ್ದು 4 ಆಯ್ಕೆಗಳಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಬರುವಂತಹ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ 3 ಅಂಕಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥದ್ದು. 4 ಇಂಟರ್ನಲ್ ಚಾಯ್ಸ್ ಇದೆ ಅಂತಂದ್ರೆ ಮಗುಗೆ ಅವಕಾಶಗಳು ಹೆಚ್ಚು ಸಿಕ್ತು ಬರೆಯೋದಿಕ್ಕೆ. ಅದಲ್ಲದೆ 4 ಅಂಕಗಳಲ್ಲಿ 2 ಇಂಟರ್ನಲ್ ಚಾಯ್ಸ್ ಇರುತ್ತೆ. 4 ಅಂಕಗಳಲ್ಲಿ 4 ಪ್ರಶ್ನೆ ಬರುತ್ತೆ, 4 ಪ್ರಶ್ನೆಗಳಲ್ಲಿ 2 ಆಯ್ಕೆ ಸಿಕ್ಕುತ್ತೆ. ಸೊ ಅಲ್ಲಿಗೆ ಒಟ್ಟು 6 ಪ್ರಶ್ನೆಗಳು ಸಿಕ್ತಾಗ ಆಯ್ತು. ಯಾವ್ದಾದ್ರೂ ಸ್ಟೂಡೆಂಟ್ ಗೆ ನನಗೆ ಒಂದು ಅನುಮಾನ ಬಂತು ಅಂದ್ರೆ ಬೇಡ, ಅದ್ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅನ್ನುವಂತಹ ಆಯ್ಕೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ 5 ಅಂಕಗಳಲ್ಲಿ 1 ಚಾಯ್ಸ್ ಇರುತ್ತೆ. ಒಂದೇ ಪ್ರಶ್ನೆ ಬರೋದು 5 ಅಂಕದ್ದು, ಎರಡು ಪ್ರಶ್ನೆ ಕೊಟ್ಟಿರ್ತಾರೆ, ಆ ಎರಡರಲ್ಲಿ ಇದನ್ನು ಬರೀರಿ ಅಥವಾ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಈ ಐದು ಅಂಕಗಳ ಇಂಟರ್ನಲ್ ಚಾಯ್ಸ್ ಇದೆಯಲ್ಲ, ಇದು ಭೌತಶಾಸ್ತ್ರದಿಂದ ಬರೋದಿಲ್ಲ. ಇದೊಂದು ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ. ಇನ್ನು ಉಳಿದ ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಇನ್ನೆಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂತ ಹೇಳೋದಾದ್ರೆ, ಎರಡು ಅಂಕಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, ಮೂರು ಅಂಕಗಳಲ್ಲಿ ಮತ್ತು ನಾಲ್ಕು ಅಂಕಗಳಲ್ಲಿ. ಐದು ಅಂಕಗಳಿಗೆ ಭೌತಶಾಸ್ತ್ರದ ಪ್ರಶ್ನೆಯನ್ನ ಕೊಡೋದೇ ಇಲ್ಲ.
1: ಏನಿದ್ರು ರಾಸಾಯನ ಶಾಸ್ತ್ರ ಜೀವಶಾಸ್ತ್ರದಲ್ಲಿ ಬರುತ್ತೆ.
0: ಹೌದು ಸರ್.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಸವರಾಜ್ ಸರ್, ಒಂದು ಇಂಟರ್ನಲ್ ಆಯ್ಕೆಗಳ ಬಗ್ಗೆ ಹೇಳಿದ್ರು, ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಕೂಡ ಹೆಚ್ಚು ಆಗುತ್ತೆ. ಹಾಗೆಯೇ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇನ್ನೇನೆಲ್ಲ ಗಮನಿಸಬೇಕಾದಂಥ ಅಂಶಗಳಿದೆ ಅಂತ.
2: ಹೌದು ಸರ್, ಹೇಳಿದಾಗೆ ಆಂತರಿಕ ಆಯ್ಕೆಗಳು ಏನಿತ್ತು ಇಂಟರ್ನಲ್ ಚಾಯ್ಸ್, ಲಾಸ್ಟ್ ಇಯರ್ ತನಕ ಓನ್ಲಿ 20 ಮಾರ್ಕ್ಸ್ ಮಾತ್ರ ಇತ್ತು. 2 ಮಾರ್ಕ್ಸ್ 2 ಇರ್ತಿತ್ತು, 3 ಮಾರ್ಕ್ಸ್ 4 ಇರ್ತಿತ್ತು, 4 ಮಾರ್ಕ್ಸ್ 1 ಮಾತ್ರ ಇರ್ತಿತ್ತು. ಈ ವರ್ಷ ಅದನ್ನು ಹೆಚ್ಚು ಮಾಡಿದ್ದಾರೆ, 4 ಅಂಕದ್ದು 2 ಮಾಡಿದ್ದಾರೆ, 5 ಅಂಕದ್ದು ಎಕ್ಸ್ಟ್ರಾ ಇದು. 5 ಅಂಕದ್ದು ಇರಲೇ ಇಲ್ಲ ಚಾಯ್ಸ್, ಬಟ್ ಈ ವರ್ಷ ಹೊಸದಾಗಿ ಕೊಟ್ಟಿರೋದ್ರಿಂದ 9 ಅಂಕ ಹೆಚ್ಚಿಗೆ ಕ್ವಶನ್ ಬಂದಂಗಾಯ್ತು. ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು. ಮತ್ತೆ ಮಕ್ಕಳು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಅದರಲ್ಲೂ ವಿಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ 4 ಮಾರ್ಕ್ಸ್ಗೆ ಅಂದಾಗ, ಈಗ ಯಾವುದೋ ಒಂದು 25th ಕ್ವಶನ್ ಇದೆ ಅಂದಾಗ 25th ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಎ 2 ಮಾರ್ಕ್ಸ್ಗೆ, ಬಿ 2 ಮಾರ್ಕ್ಸ್ಗೆ ಅಂತ ಇರುತ್ತೆ. ಇದು ಮಿಸ್ ಮಾಡ್ತಾರೆ ಮಕ್ಕಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. 6 ಚಾಯ್ಸ್ ಕ್ವಶನ್ ಕೊಟ್ಟು ಎ ಬಿ ಇರುತ್ತೆ, ಮಕ್ಕಳೇನ್ ಮಾಡ್ತಾರೆ ಫಸ್ಟ್ ಒನ್ ಅಲ್ಲಿ ಇರೋದು ಎ ಈಸಿ, ಸೆಕೆಂಡ್ ಒನ್ ಅಲ್ಲಿ ಇರೋದು ಬಿ ಈಸಿ. ಈ ರೀತಿ ಬರೆಯೋ ಹಾಗಿಲ್ಲ, ಫಸ್ಟ್ ಕ್ವಶನ್ ಅಲ್ಲಿ ಇರುವಂತ ಎ ಬಿನೇ ಬರೀಬೇಕು. ಎ ಅನ್ನೋದು 2 ಮಾರ್ಕ್ಸ್, ಬಿ ಅನ್ನೋದು 2 ಮಾರ್ಕ್ಸ್ ಇರುತ್ತೆ, ಅದನ್ನೇ ತಗೋಬೇಕು ಅವರು. ಓ ಫಸ್ಟ್ ಒನ್ ಅಲ್ಲಿ ಇರೋದು ಎ ಬರೆದ್ ಬಿಟ್ಟು ಸೆಕೆಂಡ್ ಒನ್ ಅಲ್ಲಿ ಇರೋದು ಬಿ ಬರೆದ್ರೆ ಅದ್ರ ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಬರೆಯುವಾಗ ಒಂದು ಕ್ವಶನ್ ಇದ್ರೆ ಆ ಕ್ವಶನ್ ಅಲ್ಲಿ ಇರುವಂತದ್ದನ್ನೇ ಬರೀಬೇಕು. ಇನ್ನೊಂದು ಆಪ್ಷನ್ ಚಾಯ್ಸ್ ಕ್ವಶನ್ ಅಲ್ಲಿ ಇರೋದು ಇನ್ನೊಂದನ್ನ ಮಿಕ್ಸ್ ಮಾಡಿ ಬರೆದ್ರೆ ಅದು ತಪ್ಪಾಗುತ್ತೆ, ದಯಮಾಡಿ ಅದನ್ನ ವಿಶೇಷವಾಗಿ ಗಮನಿಸಬೇಕು. ನೀವು ಹೇಳಿದಾಗೆ ಈ ಹಿಂದು ಅಂದ್ರೆ ಕಲಿಕೆಯಲ್ಲಿ ಕಡಿಮೆ ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಇಬ್ಬರಿಗೂ ಕೂಡ ಅಂದ್ರೆ ಇಬ್ಬರಿಗೂ ಕೂಡ ಅನುಕೂಲಕವಾಗುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ಈಗ ಫ್ರೇಮ್ ಮಾಡ್ತಾ ಇರೋದು. ಅಂದ್ರೆ ಈ ಏನ್ ಇಂಟರ್ನಲ್ ಚಾಯ್ಸ್ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥದ್ದು, ಇದು ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಮಕ್ಕಳಿಗೆ, ಅವ್ರಿಗೆ ಯಾವುದೋ ಒಂದು ಕನಿಷ್ಠ ಅಂಕಗಳನ್ನ ತೆಗೆಯುವಂತ ಸಾಮರ್ಥ್ಯಕ್ಕೂ ಕೂಡ ಅನುಕೂಲ ಆಗುವಂತಹ ಕ್ವಶನ್ ಪೇಪರ್ ನ ಬ್ಲೂ ಪ್ರಿಂಟ್ ಅನ್ನ ಕಳಿಸಿದ್ದಾರೆ. ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಪಾಸ್ ಆಗ್ಬೋದು.
1: ಎಸ್ ಸರ್, ಇಂಟರ್ನಲ್ ಅಂಕಗಳು 20 ಏನು ಗಮನಿಸಿ ಹೆಚ್ಚು ನೀಡಲಾಗುತ್ತೆ ಅಂತ.
0: ಸರ್, ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹಾಗಾದ್ರೆ ಇನ್ಯಾವುದ್ರಲ್ಲಿ ಕೊಡಬಹುದು ಅಂತಂದ್ರೆ, ಅದನ್ನು ಕೂಡ ಅವರು ನಿರ್ದಿಷ್ಟತೆಯನ್ನ ಕೊಟ್ಟಿದ್ದಾರೆ, ಜೀವಶಾಸ್ತ್ರದಲ್ಲಿ ಮಾತ್ರ ಬರುತ್ತೆ ಸರ್. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಒಂದು ಪಾಠ ಇದೆ, ಆ ಘಟಕದಲ್ಲೇ ಬರುತ್ತೆ.
1: ಹಾಗಿದ್ರೆ 2-3 ಒಂದು ಘಟಕ ನಾವು
0: ಅಲ್ಲಿಗೆ ಫಿಕ್ಸ್ ಆಯ್ತು ಸರ್. ಆ ಮಗುಗೆ ನೋಡಿ, ಈಗ 5 ಅಂಕದಕ್ಕೆ ಆ ಚಾಪ್ಟರ್ ನನಗೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಗ್ಬಿಟ್ರೆ ಅದರಲ್ಲಿ ಎಷ್ಟೆಲ್ಲ ರೆಡಿ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನೋ 5 ಅಂಕಗಳನ್ನ ಅಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾ ಸರ್. ಸರ್, ಇಂಟರ್ನಲ್ ಚಾಯ್ಸ್ ಗೆ ಹೇಗೆ ರೆಡಿ ಆಗಬೇಕು?
1: ಅಲ್ಲ, ಮೀನ್ಸ್ ಇಂಟರ್ನಲ್ ಅಂಕಗಳನ್ನ ಕೊಡುವಾಗ ಏನೆಲ್ಲ ಗಮನಿಸಿ ಅಂಕಗಳು
0: ಹೇಳ್ತೀನಿ ಸರ್. ಈಗ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. 3 ಅಂಕದ ಪ್ರಶ್ನೆಯನ್ನ ನಾನು ರಚನೆ ಮಾಡ್ಬೇಕಾದ್ರೆ, ಒಬ್ಬ ಶಿಕ್ಷಕನಾಗಿ ಕ್ವಶನ್ ಪೇಪರ್ ಅಲ್ಲಿ ಡಿಸೈನ್ ಮಾಡ್ಬೇಕಾದ್ರೆ ಏನನ್ನೆಲ್ಲ ಗಮನಿಸ್ತೇನೆ ನಾನು? 3 ಅಂಕದ ಒಂದೇ ಪ್ರಶ್ನೆ ನೇರವಾಗಿ ಬರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಕೆಲವು ಘಟಕಗಳಲ್ಲಿ ಸಾಧ್ಯತೆ ಇದೆ. ಒಂದೇ ಪ್ರಶ್ನೆಯನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ ಅಂತಂದ್ರೆ, ಉದಾಹರಣೆಗೆ ಫಿಸಿಕ್ಸ್ ನಲ್ಲಿ ಬರುವಂತಹ ಕೆಲವು ಪ್ರಾಬ್ಲಮ್ಸ್, ಕೆಲವು ಚಿತ್ರಗಳು, ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್ ಅಂತ ಕೇಳ್ತೀವಿ, ಇಂತಹದ್ದೆಲ್ಲ ನೇರವಾಗಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕಗಳಿಗಿರುತ್ತೆ. ಅಥವಾ 3 ಅಂಕಗಳನ್ನ ಸ್ಪ್ಲಿಟ್ ಮಾಡ್ತಾರೆ, ವಿಭಾಗ ಮಾಡ್ಕೋತಾರೆ. ಹೇಗೆ ವಿಭಾಗ ಮಾಡಬಹುದು? 1 ಅಂಕ 2 ಅಂಕ ಅನ್ನೋ ರೀತಿಯಲ್ಲಿ. ಸೊ ಒಂದೇ ಘಟಕದಿಂದ ತೆಗೆದುಕೊಳ್ತಾರೆ ಮುಖ್ಯವಾಗಿ, ಅದೊಂದು ಗಮನಿಸಬೇಕಾದಂತಹ ಅಂಶ. 3 ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗಿದೆ, 2 ಪ್ರಶ್ನೆಗಳು ಬಂದಿದೆ ಅಂದ್ರೆ ಒಂದು ಪಾಠದಿಂದ ಒಂದು, ಇನ್ನೊಂದು ಪಾಠದಿಂದ ಒಂದು, ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಒಂದೇ ಘಟಕದಿಂದ ತಗೊಂಡು ಅದರಲ್ಲಿ ಸ್ಪ್ಲಿಟ್ ಅನ್ನ ಮಾಡ್ತಾರೆ, 1 ಅಂಕ ಮತ್ತೆ 2 ಅಂಕ ಅನ್ನುವಂತಹದ್ದು. ಈಗ 4 ಅಂಕ ಬಂತು ಅಂದ್ರೆ 1 ಅಂಕ 1 ಅಂಕ 2 ಅಂಕ 4 ಆಯ್ತು, ಅಥವಾ 2+2 ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಮುಖ್ಯವಾಗಿ 4 ಮತ್ತು 5 ಅಂಕದ ಪ್ರಶ್ನೆಗಳು ಬರುತ್ತಲ್ಲ, ಇದರಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳೋದಿಲ್ಲ ಸರ್. ಅಂತಹ ದೊಡ್ಡ ಪ್ರಶ್ನೆಗೆ ಉತ್ತರಿಸುವಂತಹ ಯಾವುದೇ ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕಿಲ್ಲ. ಹಾಗಾಗಿ 3 ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾವು 1 ಅಂಕದ ಅಂದ್ರೆ ಒಂದೇ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದೇ ಹೊರತು 4 ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಸರ್. 4 ಅಂಕದ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಯಾವ ವಿಭಾಗಕ್ಕೆ ನಾವು ಸೇರಿಸ್ಕೊಳ್ತೀವಿ ಎನ್ನುವಂಥದ್ದು. ಯಾವ ವಿಭಾಗಕ್ಕೆ ಅಂದ್ರೇನು, ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾದ್ರೆ ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಪ್ರಶ್ನೆಗಳು ರಚನೆ ಆಗುತ್ತೆ. ಕ್ಲಿಷ್ಟತೆಯ ಮಟ್ಟ ಅಂತಂದ್ರೆ ಹೇಗೆ, ಉದಾಹರಣೆಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು

0: ಈ ಪ್ರಶ್ನೆಗೆ ಮಗು ಉತ್ತರಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆಧಾರದ ಮೇಲೆ 16 ಅಂಕಗಳಿಗೆ ಕಷ್ಟ ಇರುತ್ತೆ ಸರ್. ಇದನ್ನ ಫಸ್ಟ್ ಪ್ರಮುಖವಾಗಿ ಗಮನಿಸಿಕೊಂಡು ನಾವು ಪ್ರಶ್ನೆಗಳನ್ನ ತಯಾರಿಸ್ತೇವೆ. ಯಾವುದೇ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅನ್ನ ಈಗ ಈ 3 ಆಧಾರದ ಮೇಲೆ ತುಂಬಾ ಸುಲಭವಾಗಿ ಕೊಡಬೇಕು ಅಂತ ಅಂದಾಗ ಎರಡೂ ಪ್ರಶ್ನೆಗಳು ಅದರಲ್ಲಿ ಸುಲಭವಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ 1 ಅಂಕದೊಂದು 2 ಅಂಕದೊಂದು ಇರುತ್ತೆ, ಎರಡೂ ಕೂಡ ಸುಲಭತೆ ತಗೊಂಡಿರ್ತೀವಿ. ಅದರಲ್ಲೇನಾದ್ರೂ ನಾವು ಕಠಿಣವಾಗಿ ಇರುವಂತಹದ್ದೇನಾದ್ರೂ ನಾವು ಗಮನಿಸೋದೇ ಆದ್ರೆ ಎರಡೂ ಪ್ರಶ್ನೆಗಳು ಕಠಿಣತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ರೀತಿಯಾಗಿ ಇಂಟರ್ನಲ್ ಚಾಯ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸರ್.
1: ಎಸ್ ಸರ್, ಎಸ್ ಸರ್. ಸರ್, ಹಾಗೇನೆ ಚಿತ್ರಗಳ ಸಂಖ್ಯೆಯಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ?
2: ಹೌದು, ಅರೆ ಬಿಫೋರ್ ಲಾಸ್ಟ್ ಇಯರ್ಗಿಂತ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಕೇವಲ 4 ಚಿತ್ರಗಳನ್ನು ಮಾತ್ರ ನೇರವಾಗಿ ಬರೆಯೋದಕ್ಕೆ ಹೇಳೋದು. ಅದರಲ್ಲಿ ಮೊದಲನೇ ಚಾಪ್ಟರ್ಲ್ಲಿ ಇರತಕ್ಕಂತಹ ನೀರಿನ ವಿದ್ಯುತ್ ವಿಭಜನೀಯತೆ, ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಅಂತ ಇದೆ, ಅದೊಂದು. ಎರಡನೇ ಪಾಠದಲ್ಲಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆಯಾಗುವುದನ್ನು ಪರೀಕ್ಷೆ ಮಾಡುವಂತಹ ಚಿತ್ರ ಎರಡನೇ ಚಾಪ್ಟರ್ಲ್ಲಿ. ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ 2 ಚಿತ್ರ ಇದೆ. ಹಬೆಯೊಂದಿಗೆ ಲೋಹದ ವರ್ತನೆಯ ಚಿತ್ರ 1, ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರ 1. ಇವು 4 ಚಿತ್ರವನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕನಿಷ್ಠ 3 ಅಂಕ ಸಿಕ್ಕೇ ಸಿಗುತ್ತೆ. 4 ಬರ್ಬೋದು, ಕನಿಷ್ಠ 3 ಅಂಕ. ರಸಾಯನಶಾಸ್ತ್ರದಲ್ಲಿ ಟೋಟಲ್ 12 ಅಂಕಕ್ಕೆ ಚಿತ್ರ ಇದೆ, ನೇರವಾಗಿ ಕೇಳುವಂಥ ಚಿತ್ರಗಳು 12 ಅಂಕ. ಇನ್ನು ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳು, 5 ಚಿತ್ರ ಕಲ್ತಿದ್ದಾನೆ ಅಂದರೆ ಕನಿಷ್ಠ 3 ಅಂಕ, 4 ಅಂಕಕ್ಕೂ ಇರುತ್ತೆ ಕನಿಷ್ಠ. ನಾನು ಹೇಳ್ತಾ ಇರೋದು 1 ವ್ಯತ್ಯಾಸ ಆಗ್ಬೋದು ಅಷ್ಟೇ. ಒಮ್ಮೆ 5 ಅಂಕಕ್ಕೂ ಬರ್ಬೋದು, ಜೀವಶಾಸ್ತ್ರದಲ್ಲಿ 5 ಅಂಕಕ್ಕೂ ಕೊಡ್ಬೋದು, ಬಟ್ ರೇರ್ ಕೇಸಲ್ಲಿ 3 ಕನಿಷ್ಠ ಇರುತ್ತೆ. ಅದರಲ್ಲಿ ನಮಗೆ ಮಾನವನ ಹೃದಯದ ಚಿತ್ರ ಹೊಂದಿದೆ, ಪತ್ರರಂಧ್ರದ ಚಿತ್ರ ಹೊಂದಿದೆ ಮೊದಲನೇ ಪಾಠದಲ್ಲೇ, ನೆಫ್ರಾನ್ನ ಚಿತ್ರ ಇದೆ, ಮಿದುಳಿನ 2 ಚಾಪ್ಟರ್ಗೆ ಹೋದರೆ ಮಿದುಳಿನ ಚಿತ್ರ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಹೋದರೆ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಇದೆ. 5 ಚಿತ್ರ ಇರೋದು, 5 ಚಿತ್ರವನ್ನು ಕಲಿತು ಗುರುತಿಸೋದನ್ನು ಕಲ್ತ್ಕೊಬಿಟ್ರೆ ಅವನಿಗೆ ಕನಿಷ್ಠ 3 ಸಿಕ್ಕೇ ಸಿಗುತ್ತೆ. ಗರಿಷ್ಠ 4 ಇರ್ಬೋದು, 5 ಆಗ್ಬೋದು, ಬಟ್ ಕನಿಷ್ಠ 3. ರಸಾಯನಶಾಸ್ತ್ರದಲ್ಲಿ 3 ಇದ್ದರೆ ಇದರಲ್ಲಿ 4 ಇರ್ಬೋದು, ರಸಾಯನಶಾಸ್ತ್ರದಲ್ಲಿ 4 ಇದ್ದರೆ ಇದರಲ್ಲಿ 4, ಆ ಥರ ಏನಾದ್ರೂ ವ್ಯತ್ಯಾಸ ಆಗ್ಬೋದು. ಕನಿಷ್ಠ ಅಂತ ಸಿಗುತ್ತೆ, ಒಟ್ಟಾರೆ 12 ಅಂಕ.
0: ಎಸ್ ಸರ್, ಹೌದು. ಹಾಗೆ ಭೌತಶಾಸ್ತ್ರದಲ್ಲೂ ಕೂಡ ಇಂತಿಷ್ಟೇ ಚಿತ್ರಗಳಿಗೆ ನಾವು ನಿಗದಿಪಡಿಸ್ಕೊಡ್ಬಹುದು. ಕೆಲವು 1 ಅಂಕಗಳಿಗೆ ಚಿತ್ರಗಳನ್ನು ಕೊಡೋ ಸಾಧ್ಯತೆ ಇದೆ, ಭೌತಶಾಸ್ತ್ರದಲ್ಲಿ ಮಾತ್ರ ಇದು ಸಾಧ್ಯ ಆಗೋದು. ಯಾವುದು ಅಂತಂದರೆ, ಈ ವಿದ್ಯುನ್ಮಂಡಲ ಸರ್ಕ್ಯೂಟ್ಗಳಲ್ಲಿ ಕೆಲವು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತು ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ವಿದ್ಯುತ್ ಸಂಕೇತಗಳ ಚಿತ್ರಗಳಿದೆ, ಇದು 1 ಅಂಕಕ್ಕೆ ಕೊಡುವಂತಹ ಚಿತ್ರಗಳು ಬರುತ್ತೆ. ಇದಲ್ಲದೆ ಅದೇ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲ ಅನ್ನುವಂತಹದ್ದು, ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಈ ದಂಡಕಾಂತದ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ. ಮತ್ತು ಅದೇ ರೀತಿಯಲ್ಲಿ ನಾವು ರೇ ಡಯಾಗ್ರಾಮ್ಗಳನ್ನು ಗಮನಿಸ್ತೇವೆ, ಅದರಲ್ಲಿ ಲೆನ್ಸ್ ಮತ್ತು ಮಿರರ್ಸ್ ಎರಡೂ ಕೂಡ ಇದೆ. ಲೆನ್ಸಲ್ಲಿ 2 ಟೈಪ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಮಸೂರ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಿಂಬೋತ್ಪತ್ತಿಯ ಚಿತ್ರಗಳು ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ, ಅದನ್ನು ಕೇಳ್ತಾರೆ ಮುಖ್ಯವಾಗಿ. ಅದೇ ರೀತಿಯಲ್ಲಿ ಮಿರರ್ಸ್ಗೂ ಕೂಡ, ಅಂದರೆ ದರ್ಪಣಗಳಿಗೂ ಸಂಬಂಧಪಟ್ಟ ಹಾಗೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಎರಡೂ ಕೂಡ ದರ್ಪಣಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲದೆ ಒಂದು ಮತ್ತೊಂದು ಪ್ರಶ್ನೆ ಚಿತ್ರ ಇದೆ, ಅದೇನಂತಂದರೆ ಅಶ್ರಗದಲ್ಲಿ ಹೇಗೆ ವರ್ಣ ವಿಭಜನೆ ಆಗುತ್ತೆ ಮತ್ತು ಪುನರುತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಸರ್, ಚಿತ್ರಗಳನ್ನು ಬರೆಯೋದಕ್ಕೆ ಕೇಳೋದು ಮಾತ್ರ ಅಲ್ಲ, ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿರುವಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಹೊಸ ನಮೂನೆಯ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಮೊದಲೇ ಏನಾಗ್ತಿತ್ತು ಅಂದರೆ ಚಿತ್ರ ಬರೀರಿ, ಚಿತ್ರ ಬರೆದ್ರೆ ಮಾರ್ಕ್ಸ್ ಇತ್ತು. ಈಗ ಹಾಗಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಕಾಂತಕ್ಷೇತ್ರದಲ್ಲಿ ಇರುವಂತಹ ವಿದ್ಯುತ್ ಕಾಂತೀಯ ಪ್ರವಾಹ ಇದೆಯಲ್ಲ, ಅದು ಅನುಭವಿಸುವಂತಹ ಬಲ, ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯೋಗ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನಾವು ಪಾಠ ಕೂಡ ಮಾಡಿರ್ತೀವಿ. ಇದು ಹೇಗಾಗುತ್ತೆ ಅನ್ನುವಂತಹದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿ ಕೇವಲ ವಿವರಿಸ್ಬಿಟ್ರು

0: ಮಾರ್ಕ್ಸ್ ಇರುತ್ತೆ. ಇಲ್ಲ, ಅದಕ್ಕೊಂದು ಚಿತ್ರವನ್ನ ಹಾಕೊಂಡು ವಿವರಿಸಿದ್ರೆ, ಚಿತ್ರ ಹಾಕಿದ್ರೆ ಅದಕ್ಕೆ ಇಂತಿಷ್ಟು ಅಂಕಗಳು ಅಂತ ಸಿಕ್ಕೋಯ್ತು. ವಿವರಣೆ ಬರೆದ್ರೆ ಇನ್ನೂ ಇದೆ, ಚಿತ್ರ ಬರೀಲೇಬೇಕು ಅನ್ನುವಂತಹದ್ದೇನಿಲ್ಲ, ಬಟ್ ಬರೆದ್ರೆ ಅಲ್ಲೇ ಅಂಕಗಳು ಸಿಕ್ತು. ನಾವು ಚಿತ್ರದ ಪ್ರಶ್ನೆ ಅಲ್ಲದೆ ಇದ್ರೂ ಚಿತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತವೆ ಸರ್.
1: ಎಸ್ ಸರ್, ಎಸ್ ಸರ್. ಹಾಗೇ ಎಲ್ ಬಿ ಎ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾನ್ಯ, ಅದ್ರ ಬಗ್ಗೆ ದಯಮಾಡಿ.
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ 2025 ತನಕ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ತಮ್ಮ ಮಕ್ಕಳು 10ನೇ ತರಗತಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ನಾನು ಸೋರ್ಸ್ ಹುಡುಕ್ಬೇಕು, ಯಾವ ಗೈಡ್ ತಗೋಬೇಕು, ಮತ್ತು ಇನ್ನೇನೆಲ್ಲ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ರು. ಈಗ ಅದನ್ನು ನಿವಾರಣೆ ಮಾಡಿದೆ. ಈಗ ಎಲ್ ಬಿ ಇರೋದ್ರಿಂದ, ಎಲ್ ಬಿ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಪ್ರತಿ ಅಧ್ಯಾಯವಾರು ಘಟಕವಾರು ಪರೀಕ್ಷೆ ಮಾಡಬೇಕಾದಂತಹ ಪ್ರಶ್ನೆಗಳನ್ನು ಸರ್ಕಾರದಿಂದನೇ, ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದ್ರಿಂದ ನಾವು ಅದನ್ನು ಬಳಸ್ಕೋಬಹುದು. ಅದನ್ನು ಬಳಸಿ ಪ್ರತಿ ಘಟಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಅನುಕೂಲ ಅಂತೂ ಆಗುತ್ತೆ.
0: ಜೊತೆಗೆ ಎಲ್ ಬಿ ಎ ಅಂತ ಅಂದ ತಕ್ಷಣ ಸರ್, ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ, ಒಟ್ಟು ಅದರಲ್ಲಿ 318 ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದನ್ನು ರಾಜ್ಯಾದ್ಯಂತ ಉತ್ತಮ ಶಿಕ್ಷಕರನ್ನು ಉಪಯೋಗಿಸ್ಕೊಂಡು ಈ ಎಲ್ ಬಿ ಎನ್ನು ತಯಾರಿಸಲಾಗಿದೆ. 318 ಪ್ರಶ್ನೆಗಳು 4 ಪಾಠದಿಂದ, 4 ಘಟಕಗಳಿಂದ, ಎಲೆಕ್ಟ್ರಿಸಿಟಿಯಲ್ಲಿ 106, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ 51, ಬೆಳಕಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 97, ಹಾಗೆ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಅಂತ ಇದೆ, ಅದರಲ್ಲಿ 64 ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನಾನು ಅಧ್ಯಯನ ಮಾಡೋದಕ್ಕೆ ಮೊದಲು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕಿತ್ತು ಸರ್. ಜೊತೆಗೆ ನಾನು ಹುಡುಕುವಂತಹ ಬೇರೆ ನಮೂನೆಯ ಸೋರ್ಸಸ್ಸಲ್ಲಿ ಅದರ ಅಧಿಕೃತತೆ, ಅಂದರೆ ಆ ಪ್ರಶ್ನೆಯ ವ್ಯಾಲಿಡಿಟಿ ನಾವು ಗ್ಯಾರಂಟಿ ಕೊಡೋಕೆ ಆಗ್ತಿರಲಿಲ್ಲ. ಪ್ರಶ್ನೆ ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು, ಆದರೆ ಅದು ಪರೀಕ್ಷೆಗೆ ಬರುತ್ತಾ, ಈ ನಮೂನೆಯ ಪ್ರಶ್ನೆಗಳು ಬರುತ್ತವಾ ಇಲ್ಲವಾ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಈಗ ನಮ್ಮ ಮಂಡಳಿಯವರೇ ಇದನ್ನು ಬಿಟ್ಟಿರೋದ್ರಿಂದ ಇವು ಅಧಿಕೃತವಾದಂತಹ ಪ್ರಶ್ನೆಯ ನಮೂನೆಗಳಾಗಿರುತ್ತವೆ. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಆಗೇ ಆಗುತ್ತೆ ಸರ್.
1: ಎಸ್ ಎಸ್ ಸರ್, ಎಸ್ ಸರ್. ಇಲ್ಲಿ ವಿದ್ಯಾರ್ಥಿಗಳೇ ನಾವು ಎರಡು ನೋಡ್ತೀವಿ, ಆವಾಗಲೇ ಹೇಳಿದಂಗೆ, ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು, ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಿರುವಂಥವ್ರು. ಸೊ ಹೆಚ್ಚು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು ಕನಿಷ್ಠ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳೆಂತು ತಾವು ಹೇಳಿದ್ದಾರೆ. ಈಗ ಔಟ್ ಆಫ್ ಔಟ್ ತಗೋಬೇಕು, ನಾನು ಹೆಚ್ಚಿನ ಶ್ರೇಣಿ ತಗೋಬೇಕು ಅಂತ ಹೇಳೋರಿಗೆ ಏನೆಲ್ಲ ಅಂಶಗಳನ್ನು ತಾವು ಹೇಳ್ತೀರಿ? ಎಸ್ ಸರ್, ಹೇಳಿ ಸರ್. ಬಸವರಾಜ್ ಸರ್.
2: ಹೌದು, ಈಗ ನಾವು ಯಾರು ಅತ್ಯುನ್ನತ ಶ್ರೇಣಿಯಲ್ಲಿ, ಅಂದರೆ ಔಟ್ ಆಫ್ ಔಟ್, ನಾನು ಔಟ್ ಆಫ್ ಔಟ್ 80-80 ತಗೋಬೇಕು ಎಕ್ಸ್ಟರ್ನಲಲ್ಲಿ ಅಂತ ಏನು ಆಸೆ ಇದೆಯಾ ಮಕ್ಕಳು, ಅವರು ಈ ಟೆಕ್ಸ್ಟ್ ಬುಕ್ ಅಂತ ಏನಿದೆ ನಮಗೀಗ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಮನನ ಮಾಡಲೇಬೇಕು. ಅವರು ಯಾವುದೇ ಸೋರ್ಸ್ ಇರ್ಬೋದು, ನಮ್ಮ ಎಲ್ ಬಿ ಎ ಇರ್ಬೋದು, ಅಥವಾ ಮತ್ತೆ ಯಾವುದೋ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬೇಕು, ಅದೆಲ್ಲವನ್ನು ಸೇರಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರತಿಯೊಂದು ಪರಿಕಲ್ಪನೆಗಳನ್ನು ಆಳವಾಗಿ ತಿಳ್ಕೊಂಡಿದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗಲೂ ಕೂಡ ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸ್ಬೋದು. ನಾನು ಇದಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಆಗಬಾರ್ದು. ಚಿತ್ರಗಳು, ಚಿತ್ರ ಎಲ್ಲ ಗೊತ್ತಿದೆ, ಪ್ರಾಬ್ಲಮ್ಸ್ ಇದೆ ನನಗೆ ಗೊತ್ತಿದೆ, ಈಕ್ವೇಷನ್ಸ್ಗಳು ಗೊತ್ತಿದೆ, ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು ಪ್ರತಿಯೊಂದನ್ನು ಅವನು ಅಭ್ಯಾಸ ಮಾಡ್ತಾ ಹೋದರೆ ಅವನಿಗೆ 80-80 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕಾಗುತ್ತೆ. ಈಗ ಭೌತಶಾಸ್ತ್ರದಲ್ಲಿ ಈಗ ಹರ್ಷ ಸರ್ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ.
0: ಹಾಗೆ ಮುಖ್ಯವಾಗಿ ಇದನ್ನು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಏನಂತಂದರೆ, ಮಕ್ಕಳೇ, ಇದುವರೆಗೂ ಬಂದಿರುವಂತಹ ರಿಸಲ್ಟ್ನಲ್ಲಿ 100-100 ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅತಿ ಕಡಿಮೆ ಮಕ್ಕಳು 100-100 ತೆಗೆದುಕೊಂಡಿರುವಂತಹದ್ದು ವಿಜ್ಞಾನದಲ್ಲೇ. ಅಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಔಟ್ ಆಫ್ ಔಟ್ ತೆಗಿತೀನಿ ಅಂದರೆ, 80-80 ತೆಗಿತೀನಿ ಅಂದಾಗ ನನಗೆ ಈಗ ಏನು ಅನುಕೂಲ ಇದೆ? ಈಗ ಆಲ್ರೆಡಿ ಬಸವರಾಜ್ ಸರ್ ಹೇಳಿದ್ರು, ಟೆಕ್ಸ್ಟ್ ಬುಕ್ಕನ್ನು ಮುಖ್ಯವಾಗಿ ಓಹೋ ನಾವು ನೋಡಬೇಕು ಅಂತ. ಅದು ಸತ್ಯವಾದ ಮಾತು. ಯಾರು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಅವರಿಗೆ ಈ ಅವಕಾಶ ಹೆಚ್ಚಿದೆ ಸರ್. ಅಷ್ಟು ಮಾತ್ರ ಅಲ್ಲದೆ ಮಕ್ಕಳೇ, ನೀವು ಮಾಡಬೇಕಾಗಿರುವಂತಹ ಮತ್ತೊಂದು, ಎಲ್ಲೆಲ್ಲಿಂದ ನಾನು ಪ್ರಶ್ನೆಗಳನ್ನು ಹುಡುಕೋದಕ್ಕೆ ಸಾಧ್ಯ, ಆ ಕೆಲಸವನ್ನು ಮಾಡ್ಕೋಬೇಕು, ಅದಕ್ಕೆ ನಿಮಗೆ ಪೂರಕವಾಗಿ ಎಲ್ ಬಿ ಎ ಸಿಕ್ಕಿದೆ. ಹಾಗಾದರೆ ಸರ್, ನಾನು ಎಲ್ ಬಿ ಎನ್ನು ಓದ್ಬಿಟ್ರೆ ಈ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಸಾಧ್ಯವಾ? ಖಂಡಿತವಾಗಿ ಮಕ್ಕಳೇ, ಎಲ್ ಬಿ ಎನ್ನು ನೀವು ಓದಬೇಕಾದ್ರೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೇ ಆದರೆ, ಒಂದು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನೀವು ಅದರ ಆಳವನ್ನು ಹೊಕ್ಕಿ ತಿಳ್ಕೊಂಡಿರಬೇಕಾಗಿರುತ್ತೆ. ಅಂತಹ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮಂಡಳಿ ಎಲ್ ಬಿ ಎನ ತಯಾರಿಸೋದ್ರ ಮುಖಾಂತರ ಮಾಡಿದೆ ಸರ್. ಎಷ್ಟು ಸಾಧ್ಯವೋ ಅಷ್ಟು ಆಳವನ್ನು ಹೊಕ್ಕಿ ನಾವು ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ನಮ್ಮ ಶಿಕ್ಷಕರು. ಹಾಗಿದ ಮೇಲೆ ಇಡೀ ಸಂಪೂರ್ಣ ಪಾಠದ ಘಟಕದ ನಮಗೆ ಪೂರ್ಣ ಮಾಹಿತಿ ಆ ಒಂದು ಎಲ್ ಬಿ ಎನ ಸಾಲ್ವ್ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು 80 ಅಂಕಗಳಿಗೆ ಪ್ರಯತ್ನ ಪಡಬೇಕು. ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು ಮಕ್ಕಳೇ? ಮುಖ್ಯವಾಗಿ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು, ಅಥವಾ ಶಿಕ್ಷಕರು ಕೂಡ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದ್ರೇನು? ಅನ್ವಯಿಕ ಪ್ರಶ್ನೆಗಳು ಅಂದ್ರೇನು? ಇದುವರೆಗೂ ಭೂಮಿಯ ಮೇಲೆ ಸೃಷ್ಟಿ ಆಗದೇ ಇರುವಂತಹ ಪ್ರಶ್ನೆಗಳು ಸರ್. ಇದುವರೆಗೂ ಸೃಷ್ಟಿ ಆಗಿಲ್ಲ ಅಂದರೆ ಅರ್ಥ ಏನು? ಎಲ್ಲ ಬಹುತೇಕರಲ್ಲಿ ಒಂದಿರುವಂತಹ ಅನುಮಾನ ಏನಂದರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಯಾವುದು ಸಿ ಬಿ ಎಸ್ ಸಿ ಬೋರ್ಡಲ್ಲಿರುವಂತಹ ಒಂದು ಕ್ವಶನನ್ನು ತೆಗೆದು ಇಲ್ಲಿಗೆ ಕೊಟ್ಬಿಡೋದು, ಐ ಸಿ ಎಸ್ ಸಿ ಬೋರ್ಡಲ್ಲಿರುವಂತಹ ಟಫ್ ಕ್ವಶನನ್ನು ತೆಗೆದು ಇಲ್ಲಿಗೆ ಹಾಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ಬುಕ್ನಲ್ಲಿ ಬಂದಿತ್ತು ಔಟರ್ ಸೋರ್ಸಲ್ಲಿ ಅಲ್ಲಿರುವಂತಹ ಟಫ್ ಕ್ವಶನನ್ನು ತೆಗೆದು ಹಾಕೋದು. ಖಂಡಿತ ಅಲ್ಲ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಅದು ಈ ಪರೀಕ್ಷೆಗೋಸ್ಕರನೇ ಹೊಸದಾಗಿ ಜನ್ಮ ತಾಳುವಂತಹ ಪ್ರಶ್ನೆ. ಆದರೆ ಆ ಪ್ರಶ್ನೆ ನಮ್ಮ ಘಟಕದಲ್ಲಿರುವಂತಹ ಪರಿಕಲ್ಪನೆಗಳನ್ನೇ ಒಳಗೊಂಡಿರುತ್ತೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೀವು ಎಲ್ ಬಿ ಎಲ್ಲಿರುವಂತಹ ಪ್ರಶ್ನೆಗಳನ್ನು ಶಿಸ್ತುಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ದೇ ಆಗಲಿ, ಆದಲ್ಲಿ ಅಂತಹ ಹೊಸ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲಂತಹ ಸಾಮರ್ಥ್ಯ ನಿಮಗೆ ಸಿಕ್ಕತ್ತೆ ಮಕ್ಕಳೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಅದು ಮಕ್ಕಳು ಮಾಡಬೇಕಾಗಿರೋಂಥದ್ದು. ನಾನು 80-80 ತೆಗಿತೀನಿ ಅಂದರೆ ತರಗತಿಯಲ್ಲಿ ಶಿಸ್ತುಬದ್ಧನಾಗಿ ಆತನ ಅಧ್ಯಯನ ಇರಬೇಕು, ಮನೆಯಲ್ಲೂ ಕೂಡ ಆ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಆತ ಟೆಕ್ಸ್ಟ್ ಬುಕ್ಕನ್ನು ಒಂದು ಅಕ್ಷರ ಕೂಡ ಬಿಡದೇ ಇರೋ ಹಾಗೆ ಓದಬೇಕು ಅಂತ ಹೇಳೋದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಓದೋದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
1: ಬಸವರಾಜ್ ಸರ್, ಇವತ್ತು ಇನ್ನು ಮಾರ್ಚಲ್ಲೇನೋ ಎಕ್ಸಾಮ್ ಬರುತ್ತೆ ಅಂತ ಅನಿಸುತ್ತೆ. ಕೆಲವು ಮಕ್ಕಳು ಇವತ್ತಿಂದನು ಸೀರಿಯಸ್ ಆಗಿ ತಗೊಳ್ದೇನೆ ಇರೋ ಮಕ್ಕಳು ಇದ್ದಾರೆ ಇವತ್ತವರೆಗೂ. ಇವತ್ತಿಂದ ನಾನು ಸೀರಿಯಸ್ ಆಗಿ ತಗೊಳ್ತೀನಿ, ಕನಿಷ್ಠ ನಾನು ಪಾಸ್ ಆಗೇ ಆಗ್ತೀನಿ, ಯಾಕಂದರೆ ಮುಂದಿನ ಕ್ಲಾಸ್ಗೆ ಹೋಗಬೇಕಲ್ಲ, ಸೊ ಆವಾಗಲೇ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಂಥ ಮಕ್ಕಳು ಇವತ್ತಿಂದ ಏನು ಮಾಡಬೇಕಾಗುತ್ತೆ?
2: ಹೌದು ನೋಡಿ, ಇವತ್ತಿಂದ ಇವತ್ತು ತನಕ ಏನೂ ಕಲ್ತಿಲ್ಲ ಅಂದ್ರೂ ಉಳಿದ ದಿನಗಳಲ್ಲಿ ಚಿತ್ರಗಳನ್ನು ಕಡ್ಡಾಯವಾಗಿ ಕಲಿಬೇಕು. ಬರೆಯುವಂಥ ಚಿತ್ರಗಳು 12 ಅಂಕಕ್ಕೆ ಇರೋದರಿಂದ ಅವನು 12 ಅಂಕದಲ್ಲಿ ಕನಿಷ್ಠ 10 ತಗೋತೀನಿ ಅನ್ನುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಕನಿಷ್ಠ. ಏನಾದ್ರೂ ಮಿಸ್ ಆಯಿತು ಗುರ್ಸೋದು ಅಥವಾ ಮಿಸ್ ಆದರೂ ಕೂಡ 2 ಅಂಕ ಬಿಟ್ಟರು 10 ಅಂಕ ತಗೊಳ್ಳೇಬೇಕು, 10 ಅಂಕ ಬರುತ್ತೆ. ಈಗ ಅದೇ ರೀತಿ ನಮ್ಮ ಜೀವಶಾಸ್ತ್ರದಲ್ಲಿ ಸಂತಾನೋತ್ಪತ್ತಿ ಪಾಠ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತೇಳಿ ಸರ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು. ಅರ್ಸ ಸರ್ 5 ಅಂಕದ ಪ್ರಶ್ನೆ ಬರುತ್ತೆ, ತುಂಬ ಸುಲಭವಾದಂತಹ ಪ್ರಶ್ನೆಗಳೇ ಇರೋದಲ್ಲಿ. ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುತ್ತೆ. ಉದಾಹರಣೆಗೆ ಗರ್ಭನಿರೋಧಕ ವಿಧಾನಗಳು ಅಂತ ಇದೆ, 2 ಅಂಕ ಕೊಟ್ಬಿಡ್ತಾರೆ. ಈಗ ನಮ್ಮ ತಾಯಿಗೆ ಮಾಡಿಸಿದೀವಿ, ನಮ್ಮ ಅಕ್ಕ ಇರ್ಬೋದು, ಯಾರೋ ಒಬ್ರು ಬಳಸ್ತಾ ಇರತಕ್ಕಂಥದ್ದು ಅಂದರೆ ಗರ್ಭ ಧರಿಸಿದಾಗ ಏನು ಮಾಡೋದು? ಆಪರೇಷನ್ ಮಾಡಿಸೋದು, 1 ಅರ್ಧ ಅಂಕ ಶಸ್ತ್ರಚಿಕಿತ್ಸೆ ಅಂತೇಳಿ. ಹೌದಾ? ಆ ರೀತಿಯ 4 ವಿಧಾನಗಳ ಬರೆದ್ರೆ 2 ಅಂಕ ಇರುತ್ತೆ.
1: ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ?
2: ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೆ, ಟೆಕ್ಸ್ಟ್ ಬುಕ್ ಅಲ್ಲೇ ಇರೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ನಾನು ಮಕ್ಕಳಿಗೆ ಪ್ರತಿ ಬಾರಿ ಹೇಳೋದು ಇಷ್ಟೇ, ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಓದೋದಲ್ಲ, ನಮ್ಮ ಡೈಲಿ ಲೈಫ್ ಅಲ್ಲಿ ಇದೆ ಅಂತ ತಿಳ್ಕೊಬಿಟ್ರೆ ಅದನ್ನ ಬರಿಬೋದು. ಇದು ಮೇನ್. ಋತು ಚಕ್ರ ಎಂದರೇನು ಅಂತಿದೆ, ಅದೆಲ್ಲರಿಗೂ ತಿಳಿದದ್ದೇ, ಬರೀತಾರೆ ಮಕ್ಕಳು ಅಲ್ವಾ. ಈಗ ಜರಾಯುವಿನ ಕಾರ್ಯ ಏನು, ಪ್ಲಾಸೆಂಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟ ಅಂತಿದೆ, ತಾಯಿ ಎಲ್ಲ ಬೈತಾ ಇರ್ತಾರೆ ನಾನು ರಕ್ತ ಹಚ್ಕೊಂಡು ಉಂಟುಬಿಟ್ಟೆ ಅಂತ ಅಲ್ವಾ. ಈಗ ಭ್ರೂಣಕ್ಕೆ ಎಲ್ಲಿಂದ ಬರುತ್ತೆ ಆಹಾರ? ನಮ್ಮ ತಾಯಿಯ ಜರಾಯುವಿನಿಂದ ಬರುತ್ತೆ. ಹೊಕ್ಕಳು ಬಳ್ಳಿ ಅಂತೀವಲ್ಲ, ಅದಕ್ಕೆ ಒಂದು ಜರಾಯು ಅಂತ ಕನೆಕ್ಷನ್ ಇರುತ್ತೆ. ಏನು ಕೆಲಸ ಅದರದ್ದು? ಭ್ರೂಣಕ್ಕೆ ಆಹಾರವನ್ನು ಸಾಗಿಸುತ್ತೆ ಎಲ್ಲಿಂದ? ತಾಯಿಯಿಂದ. ಮತ್ತೆ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆದರೆ ಭ್ರೂಣದಲ್ಲಿ ವಾಪಸ್ ಕಳಿಸುತ್ತೆ. ಅಷ್ಟು ಬರೆದ್ರು 2 ಅಂಕ. ಈ ರೀತಿ ಆ ಚಾಪ್ಟರ್ಲಿ ಕನಿಷ್ಠ 5, 7 ಅಂಕ ಇದೆ ಟೋಟಲ್. 7 ಅಂಕದಲ್ಲಿ ಕನಿಷ್ಠ 2 ತಗೊಂಡ್ರು ಆಯ್ತು, ಈ ರೀತಿ ಪ್ರತಿ ಚಾಪ್ಟರ್ಲ್ಲೂ ನಾವು ಒಂದೊಂದನ್ನು ಹೆಕ್ಕಿ ತೆಗೀತಾ ಹೋದರೆ ತುಂಬ ಸುಲಭವಾದಂಥ ಪ್ರಶ್ನೆಗಳಿವೆ. ಅದನ್ನು ಕಲಿತರೆ ಮಕ್ಕಳು ಖಂಡಿತ 80-30 ತಗೋಬೋದು.
1: ಎಸ್ ಎಸ್ ಸರ್, ಓಕೆ. ಹಾಗೇನೆ ಒಂದು ಚಾಪ್ಟರ್ ವೈಸ್ ಹೇಳಿದ್ರಿ, ಇನ್ನೊಂದು ಭಾಗವಾರು ಅಂದರೆ ಪಾರ್ಟ್ ಒನ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇದೆ. ಈ ಉದಾಹರಣೆಗೆ ಪಾರ್ಟ್ ಎ ಅಂದರೆ ಭೌತಶಾಸ್ತ್ರ, 27 ಅಂಕಗಳು ಅದರೊಂದರಲ್ಲೇ ಇದೆ.
0: ಸೊ
1: 27 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ತಗೊಳಕ್ಕೆ ಏನೆಲ್ಲ ಅವಕಾಶಗಳಿದೆ?
0: ಎಸ್ ಸರ್, ನಾವು ಮುಖ್ಯವಾಗಿ ಎರಡು ರೀತಿಯಲ್ಲಿ ಅಧ್ಯಯನ ಮಾಡಿಸ್ತೀವಿ ಮಕ್ಕಳಿಗೆ. ತುಂಬ ಚೆನ್ನಾಗೋದಂತಹ ಮಕ್ಕಳು, ಇಲ್ಲ ಕಲಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರೋಂತಹ ಮಕ್ಕಳು, ನನಗೆ ಏನೂ ಆಗೋದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭಯ ಪಡುವಂಥ ಮಗುವಿಗೆ ಒಂದು ಕಾನ್ಫಿಡೆನ್ಸನ್ನು ನಾವು ಫಸ್ಟ್ ಕೊಡಬೇಕಾಗುತ್ತೆ. ನೀನು ಫೇಲ್ ಆಗೋದೇ ಕಷ್ಟ ಅಂತ ನಾನು ಹೇಳ್ತೇನೆ. ಪಾಸ್ ಆಗೋದು ಕಷ್ಟ ಅಲ್ಲ, ನಾನು ಮಗುಗೆ ಕೊಡಬೇಕಾಗಿರೋದು ನೀನು ಫೇಲ್ ಆಗೋದು ಕಷ್ಟ ಕಣೋ. ಹೌದಾ ಸರ್? ಅಲ್ಲ ಸರ್, ಪಾಸ್ ಆಗೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಫೇಲ್ ಆಗೋದೇ ಕಷ್ಟ ಕಣೋ. ಯಾಕೆ ನೋಡು, ಇಷ್ಟು ಸಿಂಪಲ್ ಸಿಂಪಲ್ ಎಲ್ಲ ಇದೆ, ಇದನ್ನ ನಿನ್ನ ಕೈಲಿ ಮಾಡೋಕ್ಕಾಗಲ್ವೇನೋ. ಸೊ ಆ ಉದ್ದೇಶ ಇಟ್ಕೊಂಡೆ ಸರ್ ಪ್ರಸಕ್ತ ವರ್ಷವನ್ನು ನಾವು ಝೀರೋ ಫೇಲ್ ಅನ್ನುವಂತಹ ಒಂದು ಟೈಟಲನ್ನು ಕೊಟ್ಕೊಂಡು ಈ ವರ್ಷ ಪರೀಕ್ಷಾ ಮಂಡಳಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವರ್ಷ ಒಬ್ಬ ವಿದ್ಯಾರ್ಥಿಯು ಕೂಡ, ಕರ್ನಾಟಕದಾದ್ಯಂತ ಒಬ್ಬ ವಿದ್ಯಾರ್ಥಿಯು ಕೂಡ ಅನುತ್ತೀರ್ಣನಾಗಬಾರ್ದು. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದು ಅಂಕ ಎರಡು ಅಂಕದಲ್ಲಿ ಫೇಲ್ ಆದಂತಹ ಮಗು ತನ್ನ ಜೀವನವನ್ನೇ ಈ ವಿದ್ಯೆಯಿಂದ ಕಳ್ಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಝೀರೋ ಫೇಲ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ನಾನು ಫಿಸಿಕ್ಸ್ ನಲ್ಲಿ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸ್ಟೂಡೆಂಟು. ಮುಖ್ಯವಾಗಿ ಮಕ್ಕಳೇ, ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇದ್ರೆ ಫಸ್ಟ್ ಆಫ್ ಆಲ್ ಆ ಭಯವನ್ನ ಬಿಡಿ. ಆ ಭಯವನ್ನ ಬಿಡೋದು ಹೇಗೆ, ಯಾವಾಗ ನನಗೆ ಭಯ ಹೋಗುತ್ತೆ ಅಂದ್ರೆ ಈ ರೀತಿ ನಾನು ಹೇಳುವಂತಹದನ್ನ ಫಾಲೋ ಮಾಡಿ. ಈಗಾಗಲೇ ಬಸವರಾಜ್ ಸರ್ ಹೇಳಿದರೆ ಚಿತ್ರಗಳನ್ನ ನೀವು ನೋಡಿಕೊಂಡಿದ್ದೆ ಆದರೆ ಕರೆಕ್ಟ್ ಆಗಿ ಇಷ್ಟು ಅಂಕಗಳನ್ನು ನಾನು ಪಡ್ಕೊಳ್ಳಬಹುದು, ಕನಿಷ್ಠ 10 ಅಂಕಗಳು ಪಡ್ಕೋಬಹುದು ಸರ್ ಚಿತ್ರದಲ್ಲಿ. ಅದಾದ ಮೇಲೆ ನಾನು ಮುಂದೆ ಏನು ಮಾಡಬೇಕು ನೋಡಿ, ಪ್ರತಿ ಪಾಠಗಳಲ್ಲಿ ಘಟಕಗಳಲ್ಲಿ ಬರುವಂತಹ ನಿರೂಪಣೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಇರುತ್ತೆ. ಸಿಂಪಲ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಓಂನ ನಿಯಮವನ್ನು ನಿರೂಪಿಸಿ, ವಕ್ರೀಭವನ ಸೂಚ್ಯಂಕ ಅಂದರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮಗೆ ಬರೆಸಿದರೆ ಅದನ್ನು ಕೂಡ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ, ಅದಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಅದಾದ ಮೇಲೆ ಸರಳವಾಗಿರೋಂತಹದ್ದು ಯಾವುದಿರುತ್ತೆ, ಕೆಲವು ಗುಣಲಕ್ಷಣಗಳು ಬರುತ್ತೆ ಹಲವಾರು. ಈಗ ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಗುಣಲಕ್ಷಣ ತುಂಬ ಸುಲಭ ಇದೆ ಸರ್, ಇದು ಕಷ್ಟಪಡುವಂಥದ್ದಲ್ಲ. ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯೂ ಕೂಡ ಹೌದು. ಅಷ್ಟಲ್ಲದೆ ಒಂದು ರೋಧಕದ ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳು ಯಾವುವು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ದ ರೆಸಿಸ್ಟೆನ್ಸ್ ಆಫ್ ಅ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. 4 ಸಿಂಪಲ್ ಪಾಯಿಂಟ್ಗಳು ಸರ್, ಒಂದೊಂದು ಪದ ಬರೆದ್ರೆ ಸಾಕು, 2 ತಗೊಳ್ಳಬಹುದು. ಇಂತಹದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇದಲ್ಲದೆ ನಾವು ಕೆಲವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಒಂಚೂರು ಮೇಲ್ಮಟ್ಟಕ್ಕೆ ಹೋಗೋದಾದರೆ ವ್ಯತ್ಯಾಸಗಳನ್ನು ಗಮನಿಸಿ ಅನ್ನುವಂಥದ್ದು ಬರೆಯಿರಿ ಅಂತ ಕೊಟ್ಟೆ ಕೊಡ್ತಾರೆ. ಯಾವ ಥರ ವ್ಯತ್ಯಾಸ ಸರ್? ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಇರೋಂಥ ವ್ಯತ್ಯಾಸ ಏನು, ಇದನ್ನು ಕೇಳ್ತಾರೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಸೀರೀಸ್ ಆ್ಯಂಡ್ ಪ್ಯಾರಲ್ ಸರ್ಕ್ಯೂಟಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ಥರದ್ದು ವ್ಯತ್ಯಾಸಗಳು ಕೆಲವೇ ಕೆಲವಿವೆ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿನ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಾನು ಸುಲಭವಾಗಿ ಇಷ್ಟನ್ನು ಕಲ್ತ್ಕೊಂಡ್ರೆ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಮೀರಿ ನಾನೇನಾದರೂ ಒಂಚೂರು ಹೋಗ್ತೀನಿ ಅಂತಂದರೆ ಫಾರ್ಮುಲಾಗಳಿವೆ. ಪ್ರತಿ ಚಾಪ್ಟರ್ಲ್ಲೂ ನೀವು ಒಂದೊಂದೇ ಫಾರ್ಮುಲಾ ಅಂತ ಎತ್ಕೊಂಡ್ರೆ ಸರ್ ಕನಿಷ್ಠ 1 or 2 ಫಾರ್ಮುಲಾ ಬಂದೇ ಬರುತ್ತೆ ಸರ್. ಒಂದು ನೇರವಾಗಿ ಫಾರ್ಮುಲಾ ಕೇಳೋಂತಹ ಚಾನ್ಸಸ್ ಅಧಿಕೃತವಾಗಿರುತ್ತೆ ಫಿಸಿಕ್ಸ್ನಲ್ಲಿ. ಎರಡನೇದು, ಈ ಫಾರ್ಮುಲಾ ಕಲಿತ ತಕ್ಷಣ ಅಲ್ಲಿ ಕೇಳಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಸಮಸ್ಯೆ ಕೂಡ. ಅದರಲ್ಲಿ ನೀವು ಒಂದಷ್ಟು ಡೇಟಾವನ್ನು ಅಲ್ಲಿ ಪ್ರಶ್ನೆಯನ್ನು ಓದ್ಕೊಂಡಿರೋಂತಹ ದತ್ತಾಂಶ ಬರೆದು ಸೂಕ್ತ ಫಾರ್ಮುಲಾ ಹಾಕಿದ್ರೆ ಅದಕ್ಕೆ ಅಂಕ ಕೊಡ್ತೀವಿ ಸರ್ ವ್ಯಾಲ್ಯೂಯೇಷನ್ನಲ್ಲಿ. ಸೊ ನೀವು ಅಲ್ಲೂ ಕೂಡ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸೊ ಈ ರೀತಿಯಾಗಿ ನಾವು ಬಿಲೋ ಆವರೇಜ್ ಮಕ್ಕಳು ಅಂದರೆ ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇರೋಂತಹ ಮಗು ಇಷ್ಟು ಸುಲಭವಾಗಿ ನಾವು ಹೋಗಬಹುದು.
1: ಬಸವರಾಜ್ ಸರ್, ಇವತ್ತಿಂದ ಮಕ್ಕಳು ಎರಡು ರೀತಿನೂ, ಒಂದು ಈಗ ಕನಿಷ್ಠ ಪಾಸ್ ಆಗಬೇಕು ಅಂತ ಇರೋ ಮಕ್ಕಳು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರೋ ಮಕ್ಕಳು, ಇಬ್ಬರೂ ಹೇಗೆ ಒಂದು ಟೈಮ್ ಟೇಬಲ್ನ ಜೋಡಿಸ್ಕೊಳ್ಬೇಕು, ಈ ಪರೀಕ್ಷಾ ಸಮಯದಲ್ಲಿ ಅವರು ಹೇಗೆ ಅವರ ನಡವಳಿಕೆಗಳು ಅಥವಾ ಅವ್ರ ದಿನಚರಿಗಳು ಇರಬೇಕು ಅಂತ ಅನಿಸುತ್ತೆ?
2: ಹೌದು, ಈಗ ಈಗಾಗಲೇ ಓದಿಲ್ಲ ಅನ್ನುವ ಮಕ್ಕಳು ಮತ್ತು ಈಗ ಆಲ್ರೆಡಿ ಓದಿ ಈಗ 80-75 ಆಯ್ತಾ ಇದೆ, ಇನ್ನೂ ಒಂದು 5 ಜಾಸ್ತಿ ಆಗಬೇಕು, ಔಟ್ ಆಫ್ ಔಟ್ ಬರಬೇಕು ಅಂತೇಳಿ. ಈಗ ಅವ್ರಿಗೆ ಈಗ ಆಲ್ರೆಡಿ 6 ಸಬ್ಜೆಕ್ಟಿಂದ ಯಾವುದು ಕ್ಲಿಷ್ಟ ಯಾವುದು ಸುಲಭ ಅಂತೇಳಿ ಡಿಸೈಡ್ ಮಾಡಿರ್ತಾರೆ ಚೆನ್ನಾಗಿ ಓದಿರೋ ಮಕ್ಕಳು, ಈಗ ಮ್ಯಾಥ್ಸ ಸೈನ್ಸ ಅಂತೇಳಿ. ಅದರ ಆಧಾರದಲ್ಲಿ ನಾನು ಇದುವರೆಗೆ ಎಷ್ಟು ಟೈಮ್ ಕೊಟ್ಟೆ, ಸೈನ್ಸ್ ಕಷ್ಟ ಆಗಿದ್ರೆ ಸೈನ್ಸ್ಗೆ ಅವನು ಡೈಲಿ 1 ಕೊಡ್ತಾ ಇದ್ರ, ಅದನ್ನು ನಾನು ಹೆಚ್ಚಿಗೆ ಮಾಡಬೇಕಾ ಈ ಸಬ್ಜೆಕ್ಟ್ಗೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದಾದ ನಂತರ ಇದುವರೆಗೆ ನನ್ನ ಟೀಚರಿಂದ ಏನೆಲ್ಲ ಪಡ್ಕೊಂಡೆ ನಾನು, ಅಂದರೆ ನಾನು ಅದರಿಂದ ಗಳಿಸಿರೋದೇನು, ನಾನು ಯಾವ ಅಂಶಗಳಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಾ, 3 ಹೋಗಿರೋದೆಲ್ಲಿ ಫಸ್ಟ್ ಪ್ರಿಪ್ರೇಟ್ರಿಲಿ 75 ತೊಗೊಂಡಿದ್ದಾನೆ, 5 ಎಲ್ಲೋಗಿದೆ ನನಗೆ, ಅದನ್ನು ಮೊದಲು ಅವನು ಗಮನಿಸಬೇಕು. ಅದಾದಮೇಲೆ ಅಂತಹ ಒಂದು ಅಂಶಗಳನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ರೆ ಅವನಿಗೆ ಔಟ್ ಆಫ್ ಔಟ್ ತಗೊಳಕ್ಕಾಗುತ್ತೆ. ಈ ಕನಿಷ್ಠ ಕಲಿಕೆಯ ಮಕ್ಕಳು ಏನಿದ್ದಾರೆ, ಈಗ ತುಂಬ ಕಷ್ಟ ಆಗಿದೆ, ಈಗ ಫಸ್ಟ್ ಪ್ರಿಪರೇಟರಿಲಿ ನನಗೆ ತುಂಬ ಕಡಿಮೆ ಬಂದಿದೆಯಪ್ಪ, ಇನ್ನು ಮುಂದೆ ಏನು ಮಾಡೋದು ಅನ್ನುವ ಮಕ್ಕಳು, ಅವರು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಶೆಡ್ಯೂಲ್ ಇರಬೇಕು ಅವರಿಗೆ. ಈಗ ಇದುವರೆಗೆ ಅವರು ಬರೀ 2 ಓದ್ತಾ ಇದ್ರು ಪರ್ ಡೇ, ಕೂತ್ಕೋತಾ ಇರಲಿಲ್ಲ. ಆಗ ಹೆಚ್ಚು ಈಗ 2 ಓದಿನಿ ನಾನು 20-25 ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ಡಬಲ್ ಮಾಡಿಬಿಟ್ರೆ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ, ಓ ನಾನು ಇಷ್ಟು ಕಡಿಮೆ ಓದಿನೇ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಖಂಡಿತ ಅವನಿಗಿಂತ ಜಾಸ್ತಿ ಬರುತ್ತೆ ನನಗೆ ಮಾರ್ಕ್ಸ್ ಅಂತ ಅವ್ರ ಟೈಮ್ ಶೆಡ್ಯೂಲನ್ನು ಈಗ 1/2 ಓದ್ತಾ ಇದ್ದಾನೆ ಪರ್ ಸಬ್ಜೆಕ್ಟ್ ಅಂದರೆ 1 ಹೆಚ್ಚಿಗೆ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವನು ಶೆಡ್ಯೂಲ್ ಹಾಕ್ಕೊಳ್ಳುವಾಗ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನನಗೆ ಇಷ್ಟು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಅವರವರ ಟೀಚರ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಎಲ್ಲ ಶಾಲೆಯಲ್ಲೂ ಆ ಏರಿಯಾದಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವರಿಗೆ ಟೈಮ್ ಶೆಡ್ಯೂಲ್ ಅನ್ನ ಇಷ್ಟು ಅಂತ ಹಾಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದು ಎಲ್ಲರಿಗೂ ಜನರಲೈಸ್ ಮಾಡೋದು ಕಷ್ಟ, ಹೀಗೆ ಇರಬೇಕು ಅಂತೇಳಿ ಎಬೋ ಆವರೇಜ್ ಮಕ್ಕಳಿಗೆ ಹೇಳ್ಬೋದು. ಈಗ ಬಿಲೋ ಅಂದ್ರೆ ಕನಿಷ್ಠ ಕಲಿಕೆ ಮಕ್ಕಳಿಗೆ ಅವನಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವ್ರಿಗೆ ಒದಗಿಸಿದ್ರೆ ತುಂಬಾ ಅನುಕೂಲ.
0: ಸರ್ ಖಂಡಿತವಾಗಿ ಹೌದು, ಅವರು ಹೇಳಿದಂತಹ ಅಷ್ಟು ಇದನ್ನು ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದು ಟೈಮ್ ಟೇಬಲನ್ನು ಹಾಕೊಡ್ಬೇಕಾದ್ರೆ ಅಥವಾ ನಾನು ಸ್ಟೂಡೆಂಟ್ ಆಗಿ ಹಾಕೋಬೇಕಾದ್ರೆ ಪಕ್ಕದವನು ಯಾರೋ ಈ ಥರ ಹಾಕ್ಕೊಂಡಿದ್ದಾನೆ ಅಂತ ನಾನು ಹಾಕೊಳಕ್ಕಾಗಲ್ಲ ಸರ್, ಅವನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಅವನ ಮನೆಯ ಪರಿಸರ ಬೇರೆ ಇರುತ್ತೆ. ಹಾಗಾಗಿ ನನ್ನ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ ನನ್ನ ಬುದ್ಧಿಮಟ್ಟದಕ್ಕೆ ತಕ್ಕಂತೆ ನಾನು ಈ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತಂದ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಓದೋ ಹುಡುಗ ಕಡಿಮೆ ಓದಿದ್ರೆ ಸಾಕು, ಅವನು ಬರೀ 1 ಓದ್ತಾನೆ ಅಂದ್ಬಿಟ್ಟು ನಾನು 1 ಓದ್ತೀನಿ ಸಾಕು, ಸಾಧ್ಯ ಇಲ್ಲ ಸರ್. ಬಿಲೋ ಆವರೇಜ್ ಸ್ಟೂಡೆಂಟ್ ಎಫರ್ಟ್ ಹೆಚ್ಚಾಗಿ ಹಾಕಬೇಕಾಗತ್ತೆ. ಹಾಗಾಗಿ ನನ್ನ ಈ ಯೋಜನೆ ಏನಿದೆ, ಈ ಯೋಜನೆಯನ್ನ ಇವತ್ತಿನಿಂದ ನಾನು ಖಂಡಿತ ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಂಡು ಓದಿದ ತಕ್ಷಣ ಬಂದು ಬಿಡುತ್ತಾ? ಖಂಡಿತ ಇಲ್ಲ. ನೀವು ಶಿಕ್ಷಕರೊಡನೆ ಇನ್ನು ಮುಂದಕ್ಕೆ ಚರ್ಚೆಯನ್ನು ಹೆಚ್ಚಾಗಿ ಮಾಡಬೇಕು. ತರಗತಿಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ, ಪಾಠಗಳು ನಡಿಬೇಕಾದ್ರೆ ಚರ್ಚೆಯನ್ನು ತುಂಬಾ ಕಡಿಮೆ ಮಾಡ್ತಾರೆ ಮಕ್ಕಳು. ಆಕ್ಚುಯಲ್ ಆ ಕ್ಲಾಸ್ ರೂಮಲ್ಲಿ ಹೆಚ್ಚು ಚರ್ಚೆ ನಡಿಬೇಕು, ತುಂಬಾ ಕಡಿಮೆ ಮಾಡ್ತಾರೆ. ನಮಗೆ ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು ಅನ್ನುವಂತಹ ಧಾಟಿಯಲ್ಲಿ ನಾವು ಕೂಡ ಪಾಠ ಮಾಡ್ತಾ ಇರ್ತೀವಿ. ಚರ್ಚೆಗಳಿಗೆ ಅವಕಾಶ ಕಡಿಮೆ ಸಿಕ್ಕಬಹುದು ಮಗುಗೆ, ಅಥವಾ ಅವನಿಗೆ ಏನಾದರೂ ಒಂದು ಹಿಂಡ್ರೆನ್ಸ್ ಇರುತ್ತೆ, ಕೇಳೋದಕ್ಕೆ ಭಯ ಈ ರೀತಿ. ಈಗ ನಿಮಗೆ ಇನ್ನೂ 60-65 ದಿವಸಗಳು ಸಮಯ ಇದೆ. ಶಿಕ್ಷಕರೊಡನೆ ಚರ್ಚೆ ಮಾಡಿ, ಪ್ರಶ್ನೆಗಳನ್ನು ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದಂದರೆ, ಪ್ರಶ್ನೆಯನ್ನು ಓದ್ಕೊಂಡು ಅದರಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಖಂಡಿತವಾಗಿ ಮಕ್ಕಳೇ ಸಾಧ್ಯ ಇಲ್ಲ. ವಿಜ್ಞಾನ ಗಣಿತ ಮತ್ತು ಸಮಾಜ ಈ 3 ನಾವು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ ಸರ್, ಇದನ್ನು ಬೈ ಹಾರ್ಟ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾದರೆ ಏನು ಮಾಡಬೇಕು? ಯಾವುದೋ ಒಂದು ಸಣ್ಣ ಪ್ರಶ್ನೆ ಬಂತು, ಇದರ ಅರ್ಥವನ್ನು ತಿಳ್ಕೊಂಡು ಓದಿ, ಗೊತ್ತಾಗ್ಲಿಲ್ವಾ ಶಿಕ್ಷಕರೊಡನೆ ಚರ್ಚಿಸಿ, ಆಗ ನಿಮಗೆ ಅದರ ಅರ್ಥ ಹೇಳ್ತಾರೆ. ಜೊತೆಗೆ ನಮ್ಮದ್ರಲ್ಲಿ ಅಂದ್ರೆ ಈ ವಿಜ್ಞಾನ ವಿಷಯದಲ್ಲಿ ಹೇಗೆ ಅಂದ್ರೆ, ನಮಗೆ ಉತ್ತರ ಬೇಕು ಸರ್. ನೀವು ಉತ್ತರವನ್ನ ಅರ್ಥಪೂರ್ಣವಾಗಿ ಬರೆದಿದ್ರೆ ಸಾಕು ನಮಗೆ. ವಾಕ್ಯ ರಚನೆ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಗಮನ ಇಲ್ಲ, ನಮಗೆ ಉತ್ತರ ಇದ್ರೆ ಸಾಕು ಸರ್.
1: ಅವನಿಗೆ ಕಾನ್ಸೆಪ್ಟ್ ಗೊತ್ತಿದೆ ಅಂತ,
0: ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನಾವೇ ಹೋಗ್ತೀವಿ ಸರ್, ನಾವೇ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಾವು ನೋಡುವಂತಹದ್ದು ಬರೆದಿರುವಂತಹ ಉತ್ತರದಲ್ಲಿ ಪರಿಕಲ್ಪನೆ ಒಳಗೊಂಡಿದೆಯಾ ಅಂತ ನೋಡ್ತೀವಿ. ಪದಗಳನ್ನ ಸಾಮಾನ್ಯ ಪದಗಳನ್ನ ಹಾಕಿ ಬರೆದು ಬಿಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಈಗ ಬೆಳಕಿನ ವಕ್ರೀಭವನ ಅಂದ್ರೇನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದು ತನ್ನ ಮಾಧ್ಯಮದ ದಿಕ್ಕನ್ನು ಪ್ರಸರಣ ದಿಕ್ಕನ್ನು ಬದಲಾಯಿಸುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಉತ್ತರ ಸರ್. ಕೆಲವು ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಬೆಳಕು ಒಂದು ಕಡೆಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ ಅಂತ ಬರೀತಾರೆ. ಬೆಂಡ್ ಆಗುತ್ತೆ ಅಂದರೆ ಬೆಂಡ್ ಅಂತನ್ನುವಂಥದ್ದು ಇಂಗ್ಲೀಷ್ ಪದ, ಆದರೆ ಸರ್ ಅದಕ್ಕೆ ಅಂಕ ಇದೆ. ಯಾಕಂತಂದರೆ ನನಗೆ ಬೇಕಾಗಿರೋದು ಆತನಿಗೆ ಪರಿಕಲ್ಪನೆ ಅರ್ಥ ಆಗಿದೆಯಾ ಅಂತ. ಹಾಗಾಗಿ ಮಕ್ಕಳೇ, ಕಾನ್ಸೆಪ್ಟನ್ನು ಟೀಚರ್ಸ್ಗಳಲ್ಲಿ ಹೇಳಿಸ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ನೆನಪಲ್ಲಿ ಉಳಿಯುತ್ತೆ. ಬೈ ಹಾರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಬೈ ಹಾರ್ಟ್ ಎಲ್ಲಿ ಮಾಡ್ತೀವಿ? ಲ್ಯಾಂಗ್ವೇಜಸ್ಸಲ್ಲಿ, ಭಾಷೆಯಲ್ಲಿ. ಆ ಭಾಷೆಗೆ ತಕ್ಕ ಹಾಗೆ ವಾಕ್ಯ ರಚನೆ, ಪದಗಳ ಪ್ರಯೋಗ ಇರಲೇಬೇಕು ನಮ್ಮಲ್ಲಿ. ಅದು ಇರಬೇಕು, ಅದಿಲ್ಲದ ಮಾತ್ರಕ್ಕೆ ಇಲ್ಲ ಅಂತಂದರೆ ವಾಕ್ಯ ರಚನೆ ಆಗೋದಿಲ್ಲ. ಆದರೆ ಅಷ್ಟು ಒತ್ತನ್ನು ನಾವು ಗಮನಿಸೋದಿಲ್ಲ, ನಮಗೆ ಉತ್ತರ ಮುಖ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕೂತ್ಕೊಂಡು ಬೈಹಾರ್ಟ್ ಮಾಡಿ ಮಾಡಿ ಕಲಿತೀನಿ ಅಂದರೆ ನಿಮಗೆ ಸಕ್ಸಸ್ ಆಗೋದು ಕಡಿಮೆ ಮಕ್ಕಳೇ. ಇನ್ನು 60 ದಿನಗಳು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸ್ಕೊಂಡು ಕಲಿತಾ ಬನ್ನಿ.
1: ಒಂದು ಬೈಹಾರ್ಟ್ ಮಾಡೋದ್ರ ಬಗ್ಗೆ ಹರ್ಷ ಸರ್ ಹೇಳಿದರು, ಹಾಗೆಯೇ ಇನ್ನೂ ಕೆಲವು ಮಕ್ಕಳು ಆ ಪ್ರಶ್ನೆ ನನಗೆ ಅರ್ಥ ಆಗದೇ ಕನ್ಫ್ಯೂಸ್ ಮಾಡಿಕೊಂಡು ಯಾವುದೋ ಪ್ರಶ್ನೆ ಅಂತ ಏನೋ ಅರ್ಥ ಮಾಡಿಕೊಂಡು ಉತ್ತರ ಬರೆದು ಬಿಡುವ ಸಾಧ್ಯತೆಗಳು ಹೆಚ್ಚು ಇದೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಎಷ್ಟು ಮುಖ್ಯ, ಹೇಗೆ ಅದನ್ನ ಬಗ್ಗೆ?
2: ಹೌದು, ಈಗ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ನೋಡಿದ್ದಾರೆ, ಅಲ್ಲಿ 3 ಲೈನ್ ಇರುತ್ತೆ ಕ್ವಶನ್, ಅದಕ್ಕೆ ಒಂದೇ ಲೈನ್, ಒನ್ ಲೈನ್ ಸಾಕಷ್ಟು, ಅಥವಾ ಒನ್ ವರ್ಡು ಆಗ್ಬೋದು ಒಂದೊಂದು ಕೆಲವು ಸಂದರ್ಭಗಳಲ್ಲಿ. ಆ 3 ಲೈನ್ ಕ್ವಶನ್ಗೆ ಒನ್ ವರ್ಡ್ ಆನ್ಸರು ಇರುತ್ತೆ. ದಯಮಾಡಿ ಮಕ್ಕಳೇ, ಪ್ರಶ್ನೆಯನ್ನು ನೋಡಿದ ತಕ್ಷಣ ಗಾಬರಿ ಆಗೋದು ನಿಲ್ಲಿಸ್ಬೇಕು. ಮೊದಲು ಗಾಬರಿ ಆಗಬಾರ್ದು,
1: ಹೌದು,
2: ನಿಧಾನವಾಗಿ. ಅದಕ್ಕೋಸ್ಕರನೇ ಮಂಡಳಿಯವರು ನಮ್ಮ ಕೋರ್ ಸಬ್ಜೆಕ್ಟ್ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ 3.5 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಬರೆಯೋದಕ್ಕಾದರೆ 1.5 ಗಂಟೆ ಓದೋದಕ್ಕೋಸ್ಕರ ಮೊದಲು ಪ್ರಶ್ನೆಯನ್ನು ಓದಬೇಕು. ಯಾವುದೇ ಪ್ರಶ್ನೆ ಗೊಂದಲ ಇದ್ದರೆ ಅದನ್ನು ಮತ್ತೆ ಅದಕ್ಕೆ ಹೋಗಿ ತಕ್ಷಣ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲು ಯಾವುದು ಸುಲಭವಾದಂಥ ಪ್ರಶ್ನೆಗಳಿದೆಯೋ ಅದನ್ನು ಅಟೆಂಡ್ ಮಾಡಬೇಕು. ನಂತರ

0: ಕೇಳುಗರಿಗೊಂದು ಪ್ರಕಟಣೆ. ಇಂದು ಬೆಳಗ್ಗೆ 11:30 to 12:30 ಕ್ಯಾನ್ಸರ್ ಕುರಿತು ತಜ್ಞ ವೈದ್ಯರಿಂದ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕೃಷ್ಣಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಪಿಕೆ ರವರು ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಎಂದರೇನು, ಕ್ಯಾನ್ಸರ್ನ ಸಾಮಾನ್ಯ ವಿಧಗಳು, ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು, ತಡೆಗಟ್ಟುವ ಕ್ರಮಗಳು, ತಪಾಸಣೆ ಹಾಗೂ ಇದನ್ನು ನಿಯಂತ್ರಿಸಲು ಇರುವಂತಹ ಚಿಕಿತ್ಸಾ ವಿಧಾನಗಳ ಕುರಿತು ಯಾವುದೇ ಪ್ರಶ್ನೆಗಳು ಅನುಮಾನಗಳು ಇದ್ದಲ್ಲಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2.
1: ಜೀವ ಸಂಜೀವಿನಿ.

0: ನಮ್ಮ ಹೆಮ್ಮೆಯ ಪರಂಪರೆ ಕಾವ್ಯ ಪರಂಪರೆ.
1: ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಕ್ಯಾನ್ಸರ್ ಜಾಗೃತಿ ಕುರಿತ ವಿಶೇಷ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿಕೃಷ್ಣಪ್ಪರವರು ಮತ್ತು ಮೆಡಿಕಲ್ ಆಂಕಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ PK ಕಿರಣ್ ರವರು. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು, ತಡೆಗಟ್ಟುವ ವಿಧಾನ, ಅದರ ತಪಾಸಣೆ, ಚಿಕಿತ್ಸೆ ವಿಧಾನಗಳು ಹಾಗೂ ಕ್ಯಾನ್ಸರ್ ಕುರಿತಂತೆ ಇರುವಂತಹ ತಪ್ಪು ಕಲ್ಪನೆಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ನೀವು ಕೂಡ ನೇರವಾಗಿ ಇವರ ಜೊತೆ ಮಾತನಾಡಬಹುದು. ಕ್ಯಾನ್ಸರ್ ಮತ್ತು ಇದಕ್ಕಿರುವಂತಹ ಚಿಕಿತ್ಸೆಗಳು ಹಾಗೂ ಮುಂಜಾಗ್ರತಾ ಕ್ರಮಗಳ ಕುರಿತಂತೆ ಯಾವುದೇ ಪ್ರಶ್ನೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ವೈದ್ಯರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2. ಮತ್ತೊಂದು ದೂರವಾಣಿ ಸಂಖ್ಯೆ 0 8 2 1 2 5 4 6 5 6 3. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು
1: ಸರ್. ತಮಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ಇಬ್ಬರು ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದೀರಿ. ಒಬ್ಬರು ಕ್ಯಾನ್ಸರ್ ಅಂತ ಬಂದಾಗ ಅದಕ್ಕೆ ಔಷಧಗಳ ಮೂಲಕ ಚಿಕಿತ್ಸೆಯನ್ನು ನೀಡುವಂಥವ್ರು, ಇನ್ನೊಬ್ಬರು ಔಷಧಕ್ಕೆ ಅದು ಬಗ್ತಾ ಇಲ್ಲ ಅಂದರೆ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ಚಿಕಿತ್ಸೆ ನೀಡುವಂಥವ್ರು. ಸೊ ಇಬ್ಬರು ಒಟ್ಟಿಗೆ ಇರೋದು ಭಾಳ ಸಂತೋಷವಾದ ವಿಚಾರ. ನಮ್ಮ ಕೇಳುಗರಿಗೆ ಅಥವಾ ಈ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ, ತೊಂದರೆಯಲ್ಲಿರೋರಿಗೆ ಸಾಕಷ್ಟು ಮಾಹಿತಿ ಮತ್ತು ಸಲಹೆಗಳು ಸಿಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ರವಿ ಸರ್, ಮೊದಲಿಗೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಅಂದರೆ ಏನು, ಇದು ನಮ್ಮ ದೇಹದಲ್ಲಿ ಹೇಗೆ ಉಂಟಾಗುತ್ತೆ ಅಂತ?
2: ಕ್ಯಾನ್ಸರ್ ಅಂತಂದರೆ ಅಬ್ನಾರ್ಮಲ್ ಆಗಿ ಸೆಲ್ಸ್ಗಳು ಬೆಳ್ಕೊಳಕ್ಕೆ ಶುರು ಆಗುತ್ತೆ, ಕಂಟ್ರೋಲ್ ಅನ್ಕಂಟ್ರೋಲ್ಡ್. ಈಗ ಸೆಲ್ ಸೈಕಲ್ ಅಂತ ಇದೆ ನಮ್ಮ ದೇಹದಲ್ಲಿ, ಒಂದು ಏಟಾದರೆ ಅದು ಮತ್ತೆ ಸೆಲ್ಸ್ನ ಉತ್ಪತ್ತಿ ಮಾಡುತ್ತೆ. ಇಲ್ಲೋ ಬಿದ್ವಿ, ಗಾಯ ಆಯಿತು, ವಾಸಿ ಆಗುತ್ತಲ್ಲ, ಆ ಥರ ಸೆಲ್ ಸೈಕಲ್ಸ್ ಅಂತ ಇರುತ್ತೆ. ಕೆಲವು ಸೆಲ್ ಸೈಕಲ್ಗಳು ಹುಟ್ಟುತ್ತವೆ, ಸಾಯ್ತವೆ, ಅದು ಸೆಲ್ ಸೈಕಲ್. ಆ ಅನ್ಕಂಟ್ರೋಲ್ಡ್ ಸೆಲ್ ಸೈಕಲ್ ಆದರೆ ಕ್ಯಾನ್ಸರ್ ಆಗಿ ಅದು ತಿಳ್ಕೊಳ್ಳುತ್ತೆ. ಅದಕ್ಕೆ ಕಾರಣಗಳು ನಾನಾ ಕಾರಣಗಳಿದ್ದಾವೆ. ಒಂದು ಜೆನೆಟಿಕ್ ಕಾರಣಗಳಿದ್ದಾವೆ, ಏಜ್ ಕಾರಣ, ಇನ್ನು ಕೆಲವುದಕ್ಕೆ ಕಾರಣಗಳೇ ಇರೋದಿಲ್ಲ. ದೇಹದ ಯಾವುದೇ ಭಾಗದಲ್ಲಾದರೂ ಈ ಕ್ಯಾನ್ಸರು ಅಂದರೆ ಅನ್ಕಂಟ್ರೋಲ್ಡ್ ಸೆಲ್ ಸೈಕಲ್ಲು ನಡೆಯುತ್ತೆ. ಎರಡು ಜಾಗ ಬಿಟ್ಟು, ಒಂದು ಕೂದಲು ಒಂದು ಉಗುರು ಬಿಟ್ಟು, ಇನ್ನು ಉಳಿದದ್ದು ಯಾವುದೇ ಜಾಗದಲ್ಲಾದರೂ ಕ್ಯಾನ್ಸರ್ ಬರತಕ್ಕಂಥ ಪರಿಸ್ಥಿತಿ ನಮ್ಮ ಒಂದು ಮನುಷ್ಯ ಜೀವನ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಇದಾವೆ, ಎಲ್ಲ ಜೀವಿತ.
1: ಅಂದರೆ ಒಂದು ಕೆಲವು ಯಾಕೆ ಬರುತ್ತೆ ಅಥವಾ ಲಕ್ಷಣಗಳು ಏನಿರುತ್ತೆ ಅನ್ನೋದು ಇನ್ನೂ ಡೆಪ್ತಾಗಿ ನಾನು ಕೇಳ್ತೀನಿ ಸರ್. ಅದಕ್ಕೆ ಮುಂಚೆ ಕಿರಣ್ ಸರ್, ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಅಂದ ತಕ್ಷಣ ಒಂದು ಇದು ಚಿಕಿತ್ಸೆ ನೀಡಲಾಗದು ಅಥವಾ ಇದನ್ನ ಗುಣಪಡಿಸಲಾಗಲು ಆಗಲ್ಲ ಅನ್ನೋ ಒಂದು ಭಯ ಇರುತ್ತೆ ಸಾಮಾನ್ಯವಾಗಿ. ಸೊ ಈ ಭಯದ ಕುರಿತು ತಾವೇನು ಹೇಳ್ತೀರಿ?
3: ಮೊದಲನೇದಾಗಿ ಕ್ಯಾನ್ಸರ್ ಅಂತ ಬಂದರೆ ತಕ್ಷಣ ಜನರಿಗೆ ಭಯ ಆಗುವಂಥ ಪರಿಸ್ಥಿತಿ ಏನಕ್ಕಿದೆ ಅಂತಂದರೆ ಅವರಿಗೆ ಜಾಗೃತಿ ಇಲ್ಲ, ಒಂದು ಅರಿವಿಲ್ಲ. ಇವಾಗ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಹೆದರ್ಕೊಂಡು ಏನೂ ಆಗದೇ ಇಲ್ಲ, ಎಲ್ಲ ಮುಗ್ದೋಯ್ತು ಅನ್ನೋ ಅಂಥ ಪರಿಸ್ಥಿತಿ ಇದೆ. ಬಟ್ ಏನಂತ ಅಂದರೆ ಅದಕ್ಕೆ ಅತ್ಯಾಧುನಿಕವಾದ ಚಿಕಿತ್ಸೆಗಳಿದ್ದಾವೆ. ಇವಾಗ ಬರೀ ಒಂದೇ ಒಂದು ಟ್ರೀಟ್ಮೆಂಟ್ ಅಂತಲ್ಲ, ಕ್ಯಾನ್ಸರ್ ಅನ್ನೋದು ಫಸ್ಟು ಬಂದಾಗ ಎಲ್ಲಿದು ಕ್ಯಾನ್ಸರು, ಯಾವ ಆರ್ಗನ್ದು, ಅದಾದಮೇಲೆ ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ಅದರ ತಕ್ಕಂತೆ ಟ್ರೀಟ್ಮೆಂಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಎಲ್ಲ ತುಂಬ ಬೇಗ ಅರ್ಲಿ ಸ್ಟೇಜಸ್ಸಲ್ಲಿ ಎಲ್ಲ ಗೊತ್ತಾಗ್ತು ಅಂತ ಅಂದರೆ ಅದು ಬೇಗ ಕ್ಯೂರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸ್ವಲ್ಪ ಲೇಟ್ ಸ್ಟೇಜಸ್ಸಲ್ಲಿ ಗೊತ್ತಾಯ್ತು ಅಂದರೆ ಕ್ಯೂರ್ ಆಗದೇ ಇದ್ರು ಕೂಡ ಆದಷ್ಟು ಮ್ಯಾಕ್ಸಿಮಮ್ ಎಲ್ಲ ಥರದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು, ಬೇರೆ ಥರ ಟ್ರೀಟ್ಮೆಂಟ್ಗಳು, ಹೊಸ ಟ್ರೀಟ್ಮೆಂಟ್ ಚಿಕಿತ್ಸಾ ವಿಧಾನಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಕೊಟ್ಟು ಇರೋ ದಿನ ಅವರು ನೋವಿಲ್ದಿರೋ ಹಾಗೆ, ನಾವು ಒಂದು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ, ಅಂದರೆ ನರಳದೇ ಇರೋ ಥರ ಇರೋ ಥರ ಮಾಡಿ, ಅವರು ಜೀವನ ಶೈಲಿ ಸ್ವಲ್ಪ ಚೆನ್ನಾಗಿರೋ ಥರ ಮಾಡಿ ಅವ್ರದ್ದು ಸರ್ವೈವಲ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಆಗ ಕ್ಯಾನ್ಸರ್ ಬಂದ ತಕ್ಷಣ ಎಲ್ಲ ಮುಗ್ದೋಯ್ತು, ಇನ್ನೇನು ಒಂದೇ ತಿಂಗಳು ಎರಡೇ ತಿಂಗಳು ಆ ಥರ ಇಲ್ಲ. ಈಗೆಲ್ಲ ಚಿಕಿತ್ಸೆಗಳ ವಿಧಾನಗಳು ಯಾವ ಥರ ಇದೆ ಅಂತಂದರೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮುಂದೆ ಕ್ಯಾನ್ಸರ್ ಅನ್ನೋದು ಒಂಥರ ಕ್ರಾನಿಕ್ ಡಿಸೀಸ್ ಥರ ಆಗುತ್ತೆ. ಅಂದರೆ ಟ್ರೀಟ್ಮೆಂಟ್ ತಗೋತಾ ಇರಬೇಕು, ಟ್ರೀಟ್ಮೆಂಟ್ ಇರುವಷ್ಟು ದಿನವೂ ಪೇಷಂಟ್ ಆರಾಮಾಗಿರ್ತಾರೆ. ಅಂದರೆ ಶುಗರ್ಗೆ ಬಿ ಪಿಗೆ ಒಂದ್ಸಲ ಗೊತ್ತಾದರೆ ಅವ್ರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು, ಹಾರ್ಟ್ ಪ್ರಾಬ್ಲಮ್, ಶುಗರ್, ಬಿ ಪಿ ಎಲ್ಲ. ಟ್ರೀಟ್ಮೆಂಟ್ ನಿಲ್ಸೋಂಗಿಲ್ಲ, ಕ್ಯಾನ್ಸರು ಅದೇ ಥರ.
1: ಸರ್, ದೀರ್ಘಕಾಲಿಕ ಕಾಯಿಲೆಗಳಲ್ಲಿ ಒಂದು ಈ ಕ್ಯಾನ್ಸರ್ ಅಂತ ಹೇಳ್ತೀರಿ, ಬಟ್ ಬೇರೆ ದೀರ್ಘಕಾಲಿಕ ಕಾಯಿಲೆಗಳಿಗೆ ಹೋಲಿಸಿದ್ರೆ ಈ ಕಾಯಿಲೆ ಬಗ್ಗೆ ಸ್ವಲ್ಪ ಭಯ ಆತಂಕಗಳು ಹೆಚ್ಚು ಇದೆ. ಸೊ ಅದನ್ನು ಹೋಗಲಾಡಿಸ್ಲಿಕ್ಕೆ ಕುರಿತು ಕೂಡ ತಮ್ಮ ಜೊತೆ ಈ ಒಂದು ಗಂಟೆಯಲ್ಲಿ ಚರ್ಚೆ ಮಾಡ್ತೀನಿ ಸರ್. ಅದಕ್ಕೆ ಮುಂಚೆ ರವಿ ಸರ್, ಈ ಕ್ಯಾನ್ಸರು ಇತ್ತೀಚೆಗೆ ಬಹಳ ಹೆಚ್ಚಾಗ್ತಾ ಇದೆಯಾ, ಅಥವಾ ಹೆಚ್ಚಾಗ್ತಿದೆ ಅಂದರೆ ಅದಕ್ಕೆ ಏನಾದರೂ ಪ್ರಮುಖ ಕಾರಣಗಳು ಇದೆ?
2: ಖಂಡಿತ ಹೆಚ್ಚಾಗ್ತಾ ಇದೆ, ಇದರಲ್ಲೇನು ಎರಡನೇ ಮಾತಿಲ್ಲ. ಮತ್ತೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳು ಬಹಳ ಇದ್ದಾವೆ. ಇನ್ನೊಂದು ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ತಪಾಸಣೆನೂ ಜಾಸ್ತಿ ಆಗ್ತಾ ಇದೆ. ತಪಾಸಣೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಯಾವುದಕ್ಕೋ ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರಿಗೇನೋ ಹೊಟ್ಟೆ ಸ್ಕ್ಯಾನಿಂಗ್ ನೋಡೋಕೆ ಅಂತ ಮಾಡಿರ್ತಾರೆ, ಅಲ್ಲೇನೋ ಒಂದು, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟು, ಉದಾಹರಣೆ ಕೊಡ್ತಾ ಇದ್ದೀನಿ. ಇದ್ರೆ ಪತ್ತೆ ಹಚ್ಚೋದನ್ನು ಜಾಸ್ತಿ ಆಗ್ತಾ ಇದೆ, ಪತ್ತೆ ಹಚ್ಚುವಿಕೆನೂ ಜಾಸ್ತಿ ಆಗಿದೆ. ಸಾಲದಕ್ಕೆ ಅನುಮಾನ ಇಲ್ಲ, ಕ್ಯಾನ್ಸರ್ ಸಂಖ್ಯೆನು, ರೋಗಿಗಳ ಸಂಖ್ಯೆನು
1: ಹೆಚ್ಚಾಗ್ತಾ
2: ಇದೆ.
1: ಎಸ್ ಸರ್, ಅದರ ಕಾರಣಗಳು ಇನ್ನಷ್ಟು ಡೆಪ್ತ್ ಆಗಿ ನಿಮ್ಮನ್ನು ಕೇಳ್ತೀನಿ. ಒಂದು ಹೇಳಿದ್ರಿ ಹೆಚ್ಚಾಗ್ತಿರೋಕ್ಕೆ ಎರಡು ಕಾರಣಗಳು, ಅದನ್ನು ಕಂಡುಹಿಡಿಯುವಂಥ ಸಂಖ್ಯೆ ಹೆಚ್ಚಾಗಿದೆ, ಮೊದಲಾದರೆ ಅದನ್ನು ಕಂಡುಹಿಡಿತಿರಲಿಲ್ಲ, ಮತ್ತು ಸ್ಟ್ಯಾಟಿಸ್ಟಿಕ್ಸು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಹರಡ್ತಿರಲಿಲ್ಲ. ಸೊ ಈಗ ಹೆಚ್ಚು ಹೆಚ್ಚು ಮಾತನಾಡೋಕ್ಕೆ ಶುರು ಮಾಡಿದರೆ, ನೋಡ್ಲಿಕ್ಕೆ ಶುರು ಮಾಡಿದರೆ, ಹಾಗಾಗಿ ಹೆಚ್ಚು ಅನ್ನೋ ಭಾವನೆ ಕೂಡ ಇದೆ. ಸೊ ವಾಸ್ತವವಾಗಿ ಹೆಚ್ಚು ಕೂಡ ಆಗಿರ್ಬೋದು ಅಂತ ಹೇಳ್ತಿದ್ರೆ, ಅದಕ್ಕೆ ಪ್ರಮುಖ ಕಾರಣಗಳ ಕುರಿತು ಕೇಳ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ.
4: ಓಕೆ,
1: ನಮಸ್ತೆ.
4: ನಮಸ್ಕಾರ
1: ಸರ್, ಎಲ್ಲಿಂದ
4: ಮಾತಾಡ್ತಿದ್ದೀನಿ?
1: ಪ್ಲೀಸ್ ಮಾತನಾಡಿ ಸರ್.
4: ಸರ್, ಈಗ ನೀವು ಎರ್ಲಿ ಡಿಟೆಕ್ಷನ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಮಾಡಿದೀರಾ?
1: ಹೌದು, ಹೇಳಿ ಸರ್.
4: ಅದ್ರ ಬಗ್ಗೆ ಒಂಚೂರು ವಿವರ
1: ಹೇಳಬೇಕಾಗಿತ್ತು.
4: ಯಾರಿಗಾದ್ರೂ ಗೊತ್ತಾದ್ರೆ ಫೈನಲ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲೇ ಅವ್ರು ಹೋಗಿರ್ತಾರೆ, ಮುಂಚೆನೆ ಹೇಗೆ ಡಿಟೆಕ್ಟ್ ಮಾಡಬಹುದು?
3: ಪ್ರವೀಣ್ ಅವರೇ, ನಾನು ಡಾಕ್ಟರ್ ಕಿರಣ್ ಅಂತ ಮಾತಾಡೋದು.
4: ನಮಸ್ಕಾರ, ಹೇಳಿ.
3: ನಮಸ್ತೆ. ಅರ್ಲಿ ಡಿಟೆಕ್ಷನ್ ಅಂತ ಅಂದ್ರೆ ಆದಷ್ಟು ಮೊದಲನೇ ಸ್ಟೇಜು ಇಲ್ಲ ಎರಡನೇ ಸ್ಟೇಜಲ್ಲಿ ಪತ್ತೆ ಹಚ್ಚುವಂಥದ್ದು. ಸುಮಾರು ಕಾಯಿಲೆಗಳು ಏನಾಗುತ್ತೆ ಅಂತ ಅಂದರೆ, ನಾವು ರೆಗ್ಯುಲರ್ ರುಟೀನ್ ಎಕ್ಸಾಮಿನೇಷನ್ ಅಂದರೆ ರುಟೀನ್ ಚೆಕಪ್, ರೆಗ್ಯುಲರ್ ಹೆಲ್ತ್ ಚೆಕಪ್. ಈಗ ನಮ್ಮ ಜನಗಳಿಗೆ ಏನಂದರೆ ಏನಾದರೂ ತೊಂದರೆ ಬಂದಾಗ ಮಾತ್ರ ತೋರಿಸ್ಕೊಳ್ಳುವಂಥ ಅಭ್ಯಾಸಗಳು ಜಾಸ್ತಿ.
4: ಹೌದು.
3: ಹಾಗಾಗಿ ಕೆಲವೊಂದು ಕ್ಯಾನ್ಸರ್ಗಳು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗ್ಬೋದು, ಅಂದರೆ ಸ್ತನ ಕ್ಯಾನ್ಸರ್, ಗಂಡಸರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಬರ್ತದೆ, ಆಯಿತಾ, ಮತ್ತು ಬಾಯಿ ಕ್ಯಾನ್ಸರ್ಗಳು, ಇವೆಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ಪತ್ತೆ ಹಚ್ಚುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಹೇಗೆ ಅಂತ ಅಂದರೆ, ಸ್ಕ್ರೀನಿಂಗ್ ಅಂತ ಅನ್ಬಿಟ್ಟು ಮಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ, ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಒಂದು ಬ್ಲಡ್ ಟೆಸ್ಟಲ್ಲೇ, ಒಂದೇ ಒಂದು ಸಣ್ಣ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆನಲ್ಲಿ ಅದನ್ನ ಪತ್ತೆ ಹಚ್ಬೋದು ಬೇಗ ಸ್ಟಾರ್ಟಿಂಗ್ ಸ್ಟೇಜಲ್ಲೇ. ಸೊ ಯಾವುದೇ ಹೆಣ್ಮಕ್ಳುಗಳು 40 ವರ್ಷ ಆದಮೇಲೆ ಪ್ರತಿ ವರ್ಷನೂ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ನ ಆದಷ್ಟು ಫಸ್ಟೇ ಸೆಕೆಂಡ್ ಸ್ಟೇಜಲ್ಲೇ ಪತ್ತೆ ಹಚ್ಚಿ ಅದನ್ನು ಕಂಪ್ಲೀಟಾಗಿ ಗುಣಪಡಿಸ್ಕೋಬೋದು. ಸೊ ಜನಗಳಿಗೆಲ್ಲ ಹೇಳೋದೇನಂತ ಅಂದರೆ, ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳಿ, 40 ವರ್ಷ 50 ವರ್ಷ ಆದಮೇಲೆ ರೆಗ್ಯುಲರ್. ಈಗ ಪ್ಯಾಕೇಜ್ಗಳೆಲ್ಲ ಸುಮಾರು ಹಾಸ್ಪಿಟ್ಲ್ಗಳಲ್ಲಿ, ಸುಮಾರು ಲ್ಯಾಬ್ಗಳಲ್ಲಿ, ಎಲ್ಲ ಕಡೆಯೂ ಒಂದು ಹೆಲ್ತ್ ಪ್ಯಾಕೇಜ್ ಅಂತ ಇರುತ್ತೆ. ಗಂಡಸರಿಗೆ ಸಪ್ರೇಟ್ ಹೆಲ್ತ್ ಪ್ಯಾಕೇಜು, ಹೆಂಗಸರಿಗೆ ಸಪ್ರೇಟ್ ಹೆಲ್ತ್ ಪ್ಯಾಕೇಜ್ ಅಂತ ಇರುತ್ತೆ. ಸೊ ಒಂದು ರೆಗ್ಯುಲರ್ ಚೆಕಪ್, ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀರಿ, ಒಂದು ರೆಗ್ಯುಲರ್ ಹೆಲ್ತ್ ಚೆಕಪ್ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡ್ರೆ ಅವಾಗ ಅರ್ಲಿ ಡಿಟೆಕ್ಷನ್ ಆಗುತ್ತೆ, ಬೇಗ ಗೊತ್ತಾಗುತ್ತೆ ಕಾಯಿಲೆಗಳು. ಒಂದು, ಎರಡನೇದು ಸಿಂಪ್ಟಮ್ಸ್ ಏನಾದ್ರು ಬಂದ ತಕ್ಷಣ, ಏನೋ ಒಂದು ಸಣ್ಣ ಗಂಟಿದೆ, ಅಯ್ಯೋ ಇದೇನು ನೋವಿಲ್ಲ ಬಿಡು ಪರವಾಗಿಲ್ಲ ನನಗೇನು ತೊಂದರೆ ಕೊಡ್ತಾ ಇಲ್ಲ ಅಂತ ಕೂತ್ಕೋಬಾರ್ದು. ಒಂದು ಗಂಟು ಬಂದರೆ ತಕ್ಷಣ ಅದನ್ನು ತಪಾಸಣೆ ಮಾಡಿಸ್ಕೊಂಡು ಯಾವ ಥರ ಗಂಟು ಇದು ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದ್ರ ತಕ್ಕಂತೆ ಏನೋ ಟ್ರೀಟ್ಮೆಂಟ್ ಇದೆಯಾ ಅಂತ ತೊಗೋಬೇಕು. ಸೊ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದಷ್ಟೆ, ಯಾವುದೇ ಸಿಂಪ್ಟಮ್ಸ್ಗಳು, ಯಾವುದೇ ಗುಣಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಈ ಥರ ನಾವು ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಬೋದು.
1: ಎಸ್ ಸರ್, ಥ್ಯಾಂಕ್ ಯು, ಕೇಳ್ತಾರೆ ಮತ್ತಷ್ಟು ಮಾತನಾಡ್ತೀವಿ. ಎಸ್ ಸರ್, ಪ್ರವೀಣ್ ಸರ್, ತಾವು ಇವರು ಕೇಳಿದ ಪ್ರಶ್ನೆಗೂ ಮತ್ತು ಪ್ರಸ್ತುತ ನಾವು ಜಾಗೃತರಾಗಬೇಕಾಗಿರೋದಕ್ಕೂ ಬಹಳ ಸಾಮ್ಯತೆ ಇದೆ ಅಥವಾ ಮಹತ್ವವಾದದ್ದು. ಸೊ ಒಂದಷ್ಟು ಲಕ್ಷಣಗಳು ನೋಡುವಾಗ, ಜೊತೆಗೆ ಏನೆಲ್ಲ ಲಕ್ಷಣಗಳಿದ್ದರೆ ನಾವು ಪರೀಕ್ಷೆಗೊಳಪಡಿಸ್ಬೇಕು, ಅಥವಾ ಲಕ್ಷಣಗಳು ಇಲ್ಲಾಂದ್ರೂ ಪರೀಕ್ಷೆಗೊಳಪಡಿಸ್ಬೇಕು, ಅದ್ರ ಬಗ್ಗೆ ದಯಮಾಡಿ.
2: ಲಕ್ಷಣಗಳು ಇಲ್ಲದೇನೆ ಒಳಪಡಿಸೋದನ್ನ ಸ್ಕ್ರೀನಿಂಗ್ ಅನ್ನೋದು. ಲಕ್ಷಣಗಳು ಇಲ್ಲದೇನೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ವ್ಯಕ್ತಿಗೆ ಸ್ಮೋಕಿಂಗ್ ದುಶ್ಚಟ ಇದೆ, ಅವನೊಂದು 20 ವರ್ಷದಿಂದ ಸ್ಮೋಕಿಂಗ್, ಆ ವ್ಯಕ್ತಿಗೆ ಲಂಗ್ ಕ್ಯಾನ್ಸರ್ ಬರಬಹುದು ಅನ್ನೋದನ್ನ ಮಾಡಬಹುದು ಸ್ಕ್ರೀನಿಂಗ್. ಯಾಕೆಂತಂದ್ರೆ ಸ್ಮೋಕಿಂಗ್ ಬಹಳ ಇಂಪಾರ್ಟೆಂಟ್ ಕಾಸ್ ಫ್ಯಾಕ್ಟರ್ ಆಗುತ್ತೆ ಲಂಗ್ ಕ್ಯಾನ್ಸರ್ಗೆ. ಅವರು ಒಂದು ಸರ್ಟನ್ ಇಂಡಿಕೇಶನ್ಸ್ ಇದೆ, ಅಂದ್ರೆ ದಿನಕ್ಕೆ 20 ಸಿಗರೇಟ್ 10 ವರ್ಷ ಸೇರ್ತಾ ಇದ್ದಾನೆ, 20 ವರ್ಷದಿಂದ 5 ಸಿಗರೇಟ್ ಸೇರ್ತಾ ಇದ್ದಾನೆ, ಆ ತರ ಇರೋಂಥವ್ರು ಸಿಟಿ ಸ್ಕ್ಯಾನ್ಗೆ ಒಳಪಡಿಸಿದ್ರೆ ಲಂಗ್ ಕ್ಯಾನ್ಸರ್ ಬೇಗ ಪತ್ತೆ ಆಗುತ್ತೆ. ಉದಾಹರಣೆ ಕೊಡ್ತಾ ಇರೋದು ನಾನು, ಇದು ಬಹಳ ಅಗ್ರೆಸಿವ್ ಆಗಿ ಚೈನಾ ದೇಶದಲ್ಲಿ ಮಾಡ್ತಾರೆ. ಚೈನಾ ದೇಶದಲ್ಲಿ, ಜಪಾನ್ ಅಲ್ಲಿ, ಕೊರಿಯಾದಲ್ಲಿ ಅಲ್ಲೆಲ್ಲ ಸ್ವಲ್ಪ ಸ್ಮೋಕರ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಆ ತರ ದುಶ್ಚಟಗಳಿರೋಂಥವ್ರಿಗೆ ಒಂದ್ ಕಡೆ ಆದ್ರೆ ನಾರ್ಮಲ್, ಏನು ಇಲ್ಲ, ನಮ್ಗೇನು ಇಲ್ಲ, ತೊಂದರೆ ಇಲ್ಲ, ನಮ್ಗೇನು ದುಶ್ಚಟ ಇಲ್ಲದೇ ಇದ್ರು ಕ್ಯಾನ್ಸರ್ ರಿಸ್ಕ್ ಇದ್ದೇ ಇರುತ್ತೆ, ಬರೀ ಅವ್ರಿಗೆ ಮಾತ್ರ ಇದೆ ಅಂತಲ್ಲ. ಡಾಕ್ಟರ್ ಕಿರಣ್ ಅವ್ರು ಹೇಳ್ದಂಗೆ 40 ವರ್ಷ ದಾಟದಂತ ಹೆಂಗಸರು, 50 ವರ್ಷ ದಾಟದಂತ ಎಲ್ಲರೂ ಕೊಲೊನೋಸ್ಕೋಪಿ ಅನ್ನೋದು, ಕರುಳಿನ ಕ್ಯಾನ್ಸರ್ ಬಗ್ಗೆ ಒಂದು ಕೊಲೊನೋಸ್ಕೋಪಿ ಅನ್ನೋದ್ರ ಬಗ್ಗೆ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೋಬಹುದು. 50 ವರ್ಷ ದಾಟಿರೋಂಥವ್ರು, ಗಂಡಸರು ಆಗಲಿ ಹೆಂಗಸರು ಆಗಲಿ, ಗಂಡಸರು ಬ್ಲಡ್ ಟೆಸ್ಟ್ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ಈ ಕೆಲವು ಕ್ಯಾನ್ಸರ್ಗಳಿಗೆ ಇವಾಗ ಸ್ಟ್ಯಾಂಡರ್ಡ್ ಸ್ಕ್ರೀನಿಂಗ್ ಮೆಥಡ್ಸ್ಗಳಿದ್ದಾವೆ. ಸಿಂಪ್ಟಮ್ಸ್ ಇಲ್ಲದೆ ಇದ್ರು, ಸಿಂಪ್ಟಮ್ಸ್ ಇದ್ರೆ ಖಂಡಿತ ಆ ಥರದ್ದು ಕೆಲವು ಸಿಂಪ್ಟಮ್ಸ್ಗಳು ಈಗ ಎಲ್ಲ ಕಡೆನೂ ಅದು ಬಹಳ ಪಬ್ಲಿಸಿಟಿ ನಡೀತಾ ಇದೆ. ಗಂಟುಗಳು, ಉಣ್ಣುಗಳು, ಕಣ್ಣಿಗೆ ಕಾಣೋ ಉಣ್ಣುಗಳು, ರಕ್ತ ವಾಂತಿ ಆಗೋದು, ಅಥವಾ ಅವ್ರ ಮಲವಿಸರ್ಜನೆಯಲ್ಲಿ ಅಥವಾ ಯೂರಿನ್ ವಿಸರ್ಜನೆಯಲ್ಲಿ ಬ್ಲಡ್ ಬರೋಂಥದ್ದು, ಈ ಥರದ್ದು ಎಲ್ಲೇ ಬ್ಲಡ್ ಬರ್ತಾ ಇದೆ ಅಂತಂದರೆ ಅವರು ಡಾಕ್ಟರ್ನ ಕಾಣೋಂಥದ್ದನ್ನ ಕೆಲಸ ಆದಷ್ಟು ಬೇಗ ಮಾಡಬೇಕು.
1: ಎಸ್ ಸರ್, ಎಸ್ ಸರ್, ಒಂದು ಲಕ್ಷಣಗಳು ಇರಲಿ ಇಲ್ಲದೇ ಇರಲಿ ಅದು ಪರೀಕ್ಷೆಗೆ ಒಳಪಡಿಸ್ಬೇಕು. ಅದರಲ್ಲೂ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಬೇಕು, ಅದು ಹೆಂಗಸರು ಅಥವಾ ಗಂಡ

0: ಹೆಸರು ಬೇರೆ ಬೇರೆ ವಿಧವಾದ ಇದೆ. ಸೊ ಅದ್ರ ಬಗ್ಗೆ ಹೇಳಿದರೆ ಮತ್ತಷ್ಟು ನಮ್ಮ ಕರೆಗಳಲ್ಲಿ ಡೌಟ್ಸ್ ಇದ್ರೆ ಅದನ್ನು ಕೇಳೋಣ ಸರ್. ಆದರೆ ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡಿ.
1: ಓಕೆ ಓಕೆ.
0: ನಮಸ್ತೆ.
2: ನಮಸ್ತೆ ಸರ್.
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
2: ತನ್ವಿತಾ ಅಂತ ಮಾಡ್ತಿರೋದು.
0: ಮತ್ತೊಮ್ಮೆ ಹೇಳಿ.
2: ತನ್ವಿತಾ.
0: ತನ್ವಿತಾ ಹೇಳಿ ಹೇಳಿ. ತನ್ವಿತಾ ಅವರೇ ತಮ್ಮ ಪ್ರಶ್ನೆ ಕೇಳಿ.
2: ಸರ್ ನಮಸ್ತೆ.
3: ನಮಸ್ತೆ ನಮಸ್ತೆ ಹೇಳಿ ಮಾ.
2: ಸರ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್.
3: ಧ್ವನಿ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಏನಂತಂದ್ರೆ ಕ್ಯಾನ್ಸರ್ ಲಕ್ಷಣಗಳ ಕ್ಯಾನ್ಸರ್ ಲಕ್ಷಣಗಳು ಯಾವ ತರ ಇರುತ್ತೆ ಅಂತ ನಿಮ್ ಪ್ರಶ್ನೆ. ಅದೇ ಈಗ ತಾನೇ ಜಸ್ಟ್ ಹೇಳಿದ್ವಿ. ಈಗ ಹೆಂಗಸರಲ್ಲಿ ಗಂಡಸರಲ್ಲಿ ಕಾಮನ್ ಆಗಿರುವಂಥದ್ದು ಬ್ಲೀಡಿಂಗ್ ಎಲ್ಲಾದರೂ ರಕ್ತಸ್ರಾವ ಹೆಂಗಸರಾದ್ರ ಆಗಲಿ ಗಂಡಸರಾದ್ರಾಗಲಿ ಮಲ ವಿಸರ್ಜನೆಯಲ್ಲಿ ಯೂರಿನ್ ಪಾಸ್ ಮಾಡುವಾಗ ಅಥವಾ ಗರ್ಭಕೋಶದ ಬ್ಲೀಡಿಂಗ್ಗಳು 45-50 ವರ್ಷ ದಾಟದ ಮೇಲೆ ಮುಟ್ಟು ನಿಂತ ಮೇಲೆ ಮತ್ತೆ ಬ್ಲೀಡಿಂಗ್ ಶುರುವಾಯಿತು ಅಂತಂದರೆ ಮೊದಲನೇ ಕಾರಣನೇ ಕ್ಯಾನ್ಸರು. ಹಂಗೆ ಯೂರಿನ್ ಪಾಸ್ ಮಾಡುವಾಗ ಬ್ಲೀಡಿಂಗು, ಮೋಷನ್ ಪಾಸ್ ಮಾಡುವಾಗ ಬ್ಲೀಡಿಂಗು, ಕೆಮ್ಮಿದ್ರೆ ಬ್ಲೀಡಿಂಗು, ವಾಂತಿನಲ್ಲಿ ರಕ್ತ ಆಗೋದು, ಈ ಥರದ್ದು ಲಕ್ಷಣಗಳು. ಜೊತೆಗೆ ಗಂಟು, ದೇಹದ ಯಾವುದೇ ಭಾಗದಲ್ಲಾದರೂ ಗಂಟು. ಈಗ ಕಾಮನ್ ಆಗಿ ಹೆಂಗಸರಲ್ಲಿ ಇವಾಗ ಸ್ತನ ಕ್ಯಾನ್ಸರು ಭಾಳ ಅತಿ ವೇಗವಾಗಿ ಜಾಸ್ತಿ ಆಗ್ತಾ ಇದೆ. ಗಂಟು 30-40 ವರ್ಷದ ಮೇಲ್ಪಟ್ಟ ಹೆಂಗಸರು ಯಾವುದೇ ತರಹದ ಗಂಟು ಸ್ತನದಲ್ಲಿ ಇದ್ರೆ ಉದಾಸೀನ ಮಾಡಬಾರ್ದು. ಮತ್ತೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಅದು ಕೆಲವು ಸಾರಿ ಇರುತ್ತೆ, ಅದು ಒಂದು ಲಕ್ಷಣ. ಬಟ್ ಅದು ತುಂಬಾ ಕಾಮನ್ ಸಿಂಪ್ಟಮ್ ಇಲ್ಲ. ಅದು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಯಾವ್ದಾದ್ರು ಗಂಟು ಒತ್ತುತ್ತಾ ಇದ್ರೆ ಯೂರಿನ್ ಆಚೆ ಹೋಗ್ದೇನೆ ಉಳ್ಕೊಂಡು ಯೂರಿನ್ ಇನ್ಫೆಕ್ಷನ್ ಮಾಡ್ತಿರುತ್ತೆ. ಬಟ್ ತುಂಬಾ ರೇರ್ ಪ್ರೆಸೆಂಟೇಷನ್, ತುಂಬಾ ಏನು ಫ್ರೀಕ್ವೆಂಟ್ ಆಗಿ ಪ್ರೆಸೆಂಟ್ ಆಗುವಂತದ್ದಲ್ಲ. ಇದು ಬೇರೆ ಕಾರಣಗಳಿರ್ತವೆ, ಅದನ್ನ ಯೂರಾಲಜಿಸ್ಟ್ ತೋರಿಸ್ಬೇಕಾಗುತ್ತಮ್ಮ.
2: ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್.
0: ಓಕೆ. ಎನಿ ಹೇ, ಇನ್ನೊಂದ್ಸಲ ರೇಡಿಯೋದಲ್ಲಿ ಕೇಳ್ತಾ ಇರಿ, ಮತ್ತಷ್ಟು ಮಾತನಾಡ್ತಾರೆ. ಬಟ್ ಆದರೆ ಯೂರಿನ್ ಇನ್ಫೆಕ್ಷನ್ ತೋ ಅಂತ ಹೇಳಿದ್ರಲ್ಲ, ಅದು ಕಾಮನ್ ಅಲ್ಲ. ಬಟ್ ಆದರೆ ಬೇರೆ ತಜ್ಞರ ಜೊತೆ ತೋರಿಸ್ಕೊಂಡು ಅದನ್ನು ಏನು ತೊಂದರೆ ಅಂತ ನೀವು ಕಂಡಿಡ್ಕೊಬೋದು. ಕೇಳ್ತಾ ಇರಿ, ಮತ್ತಷ್ಟು ಮಾತಾಡ್ತೀವಿ. ಎಸ್ ಸರ್. ಏನೋ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಕಾಣಿಸುತ್ತೆ. ಎಸ್ ಸರ್, ಆಗಲಿ ಸರ್. ಸರ್ ಕಿರಣ್ ಸರ್, ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ ಅದರ ಒಂದು ಲಕ್ಷಣಗಳ ಬಗ್ಗೆನೂ ಸ್ವಲ್ಪ ಪ್ರಮಾಣದಲ್ಲಿ ಹೇಳ್ತಾ ಇದ್ರಿ. ಸೊ ಈಗ ಕ್ಯಾನ್ಸರು ಯುವಕರಲ್ಲೂ ಬರಲಿಕ್ಕೆ ಹೆಚ್ಚು ಕಾಣ್ತಾ ಇದ್ದೀವಿ. ಸೊ ಏನು ಬಹುಮುಖ್ಯ ಕಾರಣ ಯುವಕರಲ್ಲೂ ಕೂಡ ಬರಲಿಕ್ಕೆ?
4: ಒಂದು, ನಾವು ಮುಂಚೆ ನೋಡಿದಾಗ ಜನರಲ್ಲೆಲ್ಲ ಇದ್ದಿದ್ದು ನಮಗೂ ಎಲ್ಲ ಇದ್ದಿದ್ದೆಲ್ಲ ತುಂಬ ವಯಸ್ಸಾದ್ಮೇಲೆ ಮಾತ್ರ ಬರ್ತದೆ ಕ್ಯಾನ್ಸರು. ವಯಸ್ಸಾದ ಚಿಕ್ಕ ವಯಸ್ಸವ್ರಿಗೆಲ್ಲ ಕ್ಯಾನ್ಸರ್ ಇಲ್ಲ ಅಂತ ಇರ್ತಿತ್ತು. ಇವಾಗ ವಯಸ್ಸು ಯಾವ ವಯಸ್ಸಲ್ಲಾದರೂ ಬರ್ಬೋದು, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಮೋರ್ ದನ್ 90 ಇಯರ್ಸ್ ಇರಿದ್ರು ಕ್ಯಾನ್ಸರ್ ರಿಸ್ಕ್ ಅಂತೂ ಇದ್ದೇ ಇದೆ. ಯುವಕರಲ್ಲಿ ಮೇಜರ್ ಆಗಿ ಬರೋದಕ್ಕೆ ಮುಖ್ಯ ಕಾರಣ ಜೀವನ ಶೈಲಿ ಅವ್ರದ್ದು. ಸುಮಾರು ಜನ ಸ್ಟೈಲಿಶ್ಗೋಸ್ಕರ ಇಲ್ಲ ಬೇರೆ ಯಾವುದೋ ಒಂದು ಕಾರಣದಿಂದ ದುಶ್ಚಟಗಳು, ಮೇನ್ ಅದೇ ಮುಖ್ಯ ಕಾರಣ ತಂಬಾಕು. ತಂಬಾಕು ಅಂತ ಅಂದ್ರೆ ಎರಡು ವಿಧಾನ, ಒಂದು ಸ್ಮೋಕ್, ಇನ್ನೊಂದು ಸ್ಮೋಕ್ಲೆಸ್. ಸ್ಮೋಕ್ ಅಂತ ಬಂದ್ರೆ ಬೀಡಿ, ಸಿಗರೇಟು ಆ ಥರ ಎಲ್ಲ ಬರ್ತದೆ. ಸ್ಮೋಕ್ಲೆಸ್ ಅಂತ ಅಂದ್ರೆ ಪಾನು, ಗುಟ್ಕಾ, ಈ ಚೈನಿ ಕೈನಿ ಅಂತೆಲ್ಲ ಆಗಿತ್ತಾರೆ. ಸೊ ಆ ಥರದ್ದು ಮೇನ್ ಬಹುಮುಖ್ಯ ಕಾರಣ ಅದು. ಅದ್ರ ಜೊತೆಗೆ ಆಲ್ಕೋಹಾಲು ಒಂದು, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು ಜಾಸ್ತಿ ಪ್ರಮಾಣದಲ್ಲಿ ಒಂದು. ಎರಡನೇದು ಸ್ವಲ್ಪ ಹೊರಗಡೆ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು. ಮತ್ತು ಈಗ ಅದರಲ್ಲೆಲ್ಲ ಈ ರೀಸೆಂಟಾಗಿ ನ್ಯೂಸಲ್ಲೆಲ್ಲ ನೋಡಿರೋ ಥರ ಈ ಫುಡ್ ಅಡಿಟಿವ್ಸ್ಗಳು ಒಂದಷ್ಟೆಲ್ಲ ಹಾಕ್ತಾರೆ, ಕಲರಿಂಗ್ ಏಜೆಂಟ್ಸು. ಈಗ ಹೆಂಗಾಗಿದೆ ಅಂತ ಅಂದರೆ ಯಾವುದರಲ್ಲಿ ಯಾವ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಕೆಮಿಕಲ್ಸಲ್ಲೂ ಒಂದಲ್ಲ ಒಂದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟು ಇದ್ದೇ ಇರುತ್ತೆ, ಅಂದರೆ ಕ್ಯಾನ್ಸರ್ಗೆ ಕಾರಣ ಆಗುವಂಥ ಏಜೆಂಟ್ ಇರುತ್ತೆ. ಅದನ್ನೆಲ್ಲ ಹೊರಗಡೆ ಸುಮಾರು ಕಡೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹೊರಗಡೆದು. ಪ್ಲಸ್ ಸ್ವಲ್ಪ ಸೊಪ್ಪು, ತರಕಾರಿ, ಹಣ್ಣು ಆ ಥರದ್ದೆಲ್ಲ ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಮೇಂಟೈನ್ ಮಾಡಿಕೊಂಡು, ಮತ್ತು ಎಕ್ಸಸೈಸ್ ಮಾಡೋದು ಕಮ್ಮಿ ಆಗ್ತಾ ಇದೆ, ಅದು ಒಂದು ಕಾರಣ. ಒಬೆಸಿಟಿ ಆದರೆ ಒಬೆಸಿಟಿಯಿಂದನೂ ಕೂಡ ಕ್ಯಾನ್ಸರು ರಿಸ್ಕ್ ಜಾಸ್ತಿ. ಕ್ಯಾನ್ಸರ್ ಜೊತೆಗೆ ಬೇರೆನೂ ಇರುತ್ತೆ, ಬಟ್ ಅದ್ರ ಜೊತೆಗೆ ಕ್ಯಾನ್ಸರ್ ರಿಸ್ಕು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂತ ಅಂದರೆ ಒಂದು ಸ್ಮೋಕಿಂಗು, ಆಲ್ಕೋಹಾಲು, ಜೀವನ ಶೈಲಿ. ಸೊ ಇಷ್ಟು ಮುಖ್ಯ ಕಾರಣ.
0: ಸರ್ ಮತ್ತಷ್ಟು ಕೇಳ್ತೀನಿ ಸರ್, ಅದಕ್ಕೆ ಮುಂಚೆ ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ.
1: ಹಲೋ
0: ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
1: ಸರ್ ನಮಸ್ಕಾರ, ನನ್ನ ಹೆಸರು ಮಧು ಅಂತ.
0: ಮಧು ಅವರು ಎಲ್ಲಿಂದ?
1: ಮೈಸೂರಿಂದ ಮಾತಾಡ್ತಿರೋದು.
0: ಓಕೆ, ಕೇಳಿ ತಮ್ಮ ಪ್ರಶ್ನೆ ಕೇಳಿ.
1: ಸರ್ ಈಗ ಡಾಕ್ಟರ್ ಕಿರಣ್ ಅವರು ಹೇಳಿದ್ರು, ಅದೇ ತಂಬಾಕು ಮತ್ತೆ ಆಲ್ಕೋಹಾಲ್ ಇದರಿಂದ ಇದು ಬರುತ್ತೆ ಅಂತ, ಬಟ್ ಅದು ಯಾವ ಏಜ್ ಇಂದ ಸ್ವಲ್ಪ ನಮ್ಗೆ ಗೊತ್ತಾಗೋ ಚಾನ್ಸ್ ಇರುತ್ತೆ ಸರ್? ಅದು
3: ಏನಂದ್ರೆ ಪ್ರಶ್ನೆ,
1: ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರು ಗೊತ್ತಾಗೋ ಚಾನ್ಸ್ ಇರುತ್ತೆ? ಯಾಕಂದ್ರೆ ಸಾಮಾನ್ಯವಾಗಿ ಕೇಳ್ಬಿಟ್ಟಿರೋ ಮಟ್ಟಿಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣನೇ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಂತ ಹೇಳೋ ಪರಿಸ್ಥಿತಿ ಇರ್ತದೆ. ಫಸ್ಟ್ ಸ್ಟೇಜ್ ಅಲ್ಲಿ ಏನಾದ್ರು ಯಾವ್ದಾದ್ರು ಟೆಸ್ಟ್ ಗಳು ಮಾಡುತ್ತಿದ್ರಿಂದ ರೆಗ್ಯುಲರ್ ಆಗಿ.
0: ಓಕೆ ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು ಸಾಮಾನ್ಯವಾಗಿ ನಾವು ನೋಡೋದು ಏನಾದ್ರು ಪರೀಕ್ಷೆ ಮಾಡಿದ ತಕ್ಷಣ ಅದು ಥರ್ಡ್ ಸ್ಟೇಜ್ ಅಂಡ್ ಫೋರ್ತ್ ಸ್ಟೇಜಲ್ಲಿ ಇದೇನೋ ಪ್ರಕರಣಗಳು ಹೆಚ್ಚು ಕಾಣ್ತಾ ಇದ್ದೀವಿ. ಆದರೆ ಮೊದಲ ಹಂತದಲ್ಲೇ ಕಂಡಿಡ್ಕೊಳ್ಳೋದು ಹೇಗೆ ಅನ್ನೋದು ತಮ್ಮ ಪ್ರಶ್ನೆ. ಎಸ್ ಸರ್.
3: ಮಧುವರೇ, ಈಗ ತಾನೇ ಸುಮಾರು ಸರಿ ಹೇಳಿದ್ವಿ ನಾವು, ಗಂಡಸರಿಗೆ ಕರುಳು ಕ್ಯಾನ್ಸರು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ನ ಪತ್ತೆ ಮತ್ತು ಲಂಗ್ ಕ್ಯಾನ್ಸರು ಇವು ಮೂರನ್ನ ಬೇಗ ಪತ್ತೆ ಮಾಡೋದಕ್ಕೆ ಸಾಧನೆಗಳಿದ್ದಾವೆ. ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಕರುಳಿನ ಕ್ಯಾನ್ಸರು ಮತ್ತು ಲಂಗ್ ಕ್ಯಾನ್ಸರು ಇವು ಮೂರನ್ನ ನಾವು ಬೇಗ ಪತ್ತೆ ಮಾಡೋದಕ್ಕೆ ಸಾಧನೆಗಳು ಇದ್ದಾವೆ ಸ್ಕ್ರೀನಿಂಗ್ ಇದರಲ್ಲಿ ಮೆಥಡ್ಸಲ್ಲಿ. ಸೊ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದಾದರೆ, ಥರ್ಡ್ ಸ್ಟೇಜು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಅನ್ನೋದು ನಾವು ಪತ್ತೆ ಮಾಡಿದ್ಮೇಲೆ ಗೊತ್ತಾಗೋದು. ನಾವು ಎಲ್ಲ ಕೇಸನ್ನು ಥರ್ಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಲ್ಲ ನಾವು.
1: ಮಾಸ್ಟರ್ ಚೆಕಪ್ ಅಂತ ಮಾಡ್ತೀವಲ್ಲ ಸರ್?
3: ಅದೇ ಅದೇ ಮಾಸ್ಟರ್ ಚೆಕಪ್
1: ಮಾಡ್ತೀವಿ. ಇದೇ ತರ ಏನಾದ್ರು ಇದಕ್ಕೂ ಮಾಡಿಸ್ಬೇಕಾ ನಾವು?
3: ಇದೆ ಅದಕ್ಕೆ, ಅದೇ ಅದನ್ನೇ ಆಗ್ಲೇ ಹೇಳಿದ್ವಿ ನಾವು, ಇದಕ್ಕೆ ಅಂತಾನೆ ಮಾಸ್ಟರ್ ಚೆಕಪ್ ಅಲ್ಲೂ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನೋದನ್ನು ಇದೆ. ಎಲ್ಲ ತುಂಬಾ ಒಳ್ಳೆ ಆಸ್ಪತ್ರೆಗಳಲ್ಲೆಲ್ಲ ಇದೆ, ಇದು ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಅಂತಾನೆ ಇದೆ.
0: ಎಸ್ ಸರ್, ಮಧು ಅವರ ಪ್ರಶ್ನೆ ಸಾಮಾನ್ಯ ಬಹುತೇಕ ಜನರಲ್ಲಿ ಪ್ರಶ್ನೆ ಇರುತ್ತೆ. ಸೊ ಇದು ಆರಂಭಿಕ ಲಕ್ಷಣಗಳು, ಪರೀಕ್ಷೆ ಸ್ಕ್ರೀನಿಂಗ್ ಒಂದು ಭಾಗ ಆದ್ರೆ ಆರಂಭಿಕ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ವಾ ಅನ್ನೋದು ಒಂದು.
4: ಅಂದ್ರೆ ಆರಂಭದ್ದು ಈಗ ಫಾರ್ ಎಕ್ಸಾಂಪಲ್ ಅವ್ರ ಕೇಳಿದ ಪ್ರಶ್ನೆಗೆ ಈ ಸ್ಮೋಕಿಂಗ್ ಗುಟ್ಕಾ ಎಲ್ಲ ತಗೊಳ್ಳೋರಿಗೆ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಆಗುವಂತ ಕ್ಯಾನ್ಸರು ಇದೆಲ್ಲ ಜಾಸ್ತಿ ಇರೋದ್ರಿಂದ ಹೆಡ್ ಎಣ್ಣೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಬಾಯಿ ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು ಮತ್ತೆ ಇಸೋಫೆಗಸ್ ಕ್ಯಾನ್ಸರ್ ಎಲ್ಲ ಸೇರಿ ಗಂಟ್ಲದು ಬಾಯಲ್ಲಿ ಎಲ್ಲಾದ್ರೂ ಕ್ಯಾನ್ಸರ್ ಆದ್ರೆ ಆ ಲಕ್ಷಣಗಳು ಆ ಕ್ಯಾನ್ಸರ್ಗಳು ಜಾಸ್ತಿ. ಯಾಕಂದ್ರೆ ಎಲ್ಲ ವಿಲೇಜ್ ಇಂದ ಹಿಡಿದು ರೂರಲ್ ಇಂದ ಹಿಡಿದು ಅರ್ಬನ್ ಏರಿಯಾದಲ್ಲೂ ಟೊಬ್ಯಾಕೋ ಕನ್ಸಂಪ್ಷನ್ ತುಂಬಾ ಜಾಸ್ತಿ ಇದೆ ಭಾರತದಲ್ಲಿ. ಸೊ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಆದ್ಮೇಲೆ ನೆಕ್ಸ್ಟ್ ಗಂಡಸಲ್ಲಿ ಬರುವಂತ ಕ್ಯಾನ್ಸರ್ ಮ್ಯಾಕ್ಸಿಮಮ್ ಹೆಡ್ ಎಣ್ಣೆ ಕ್ಯಾನ್ಸರ್ ಗಂಡಸರಲ್ಲಿ. ಸೊ ಅದನ್ನ ಹೇಗೆ ಕಂಡಿಡ್ಕೋಬೇಕಂತ ಅಂದ್ರೆ ಬಾಯಲ್ಲಿ ಏನಾದ್ರೂ ಸಣ್ಣನಾಗಿ ಹುಣ್ಣ ಆಯ್ತು, ಇಲ್ಲ ಯಾವ್ದೋ ಒಂದು ಗಾಯ ಆಯ್ತು, ಒಂದು ಮೂರ್ನಾಲ್ಕು ದಿನ ಆದ್ರೂ ಅದು ವಾಸಿ ಆಗ್ತಿಲ್ಲ, ಗುಣ ಆಗ್ತಿಲ್ಲ, ಅವಾಗ ತಕ್ಷಣ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಅದರಿಂದ ಒಂದು ಬಯಾಪ್ಸಿ ಅಂತ ಮಾಡ್ತಾರೆ, ಆ ಬಯಾಪ್ಸಿನಲ್ಲಿ ಕಂಡಿಡಿದಾಗ ಅದು ಯೂಶಲಿ ಒಂದು ಸೆಕೆಂಡ್ ಸ್ಟೇಜಲ್ಲೋ ಥರ್ಡ್ ಸ್ಟೇಜಲ್ಲೋ ಪತ್ತೆ ಮಾಡಿ ಅದನ್ನ ಬೇಗ ಗುಣ ಮಾಡ್ಕೋಬಹುದು. ಒಂದು ಬಾಯಿ ಮತ್ತೆ ಕ್ಯಾನ್ಸರ್ಗಳು ಇಲ್ಲ ಗಂಟ್ಲು ಕ್ಯಾನ್ಸರು, ಸ್ವಲ್ಪ ಸುಮಾರು ಜನ ಪೇಷಂಟ್ಸ್ಗಳು ಬರ್ತಾರೆ, ನನಗೆ ನುಂಗಕ್ಕಾಗ್ತಿಲ್ಲ, ಗಂಟಲ್ ನೋಯ್ತಾ ಇದೆ, ನುಂಗಕ್ಕಾಗ್ತಿಲ್ಲ ಅಂತ. ಎಷ್ಟು ದಿನದಿಂದ ನುಂಗಕ್ಕಾಗ್ತಿಲ್ಲ ಅಂತ ಕೇಳಿದ್ರೆ ಅವಾಗ ಹೇಳ್ತಾರೆ ಅವರು, ನನಗೆ ಒಂದು ತಿಂಗಳಿಂದ ಆಗ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮುದ್ದೆ ನುಂಗಕ್ಕಾಗ್ತಿರಲಿಲ್ಲ, ಇವಾಗ ಸ್ವಲ್ಪ ನೀರು ಕುಡಿದ್ರೂ ನೋವು ಬರ್ತಾ ಇದೆ ಅಂತ. ಸೊ ಯಾವಾಗ ಸ್ವಲ್ಪ ನುಂಗಕ್ಕೆ ಆಗ್ತಿಲ್ಲ, ತೊಂದರೆ ಬರ್ತಾ ಇದೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅದನ್ನೇ, ಏನೇ ಸ್ವಲ್ಪ ಸಿಂಪ್ಟಮ್ಸ್ ಇದ್ರೂ ಸ್ಟಾರ್ಟಿಂಗಲ್ಲೇ ಬಂದು ತೋರಿಸ್ಕೊಂಡ್ರೆ ಒಳ್ಳೇದು. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನುಂಗಕ್ಕಾಗ್ತಿಲ್ಲ ಅಂತಾಗಲೇ ಬಂದಿದ್ರೆ ಅವಾಗ ಬೇಗ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಯೂರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ. ಹಾಗಾಗಿ ಅದೊಂದು ಸಿಂಪ್ಟಮ್. ಎರಡನೇದು ಕೆಮ್ಮು. ಸುಮಾರು ಜನಕ್ಕೆ ಕೆಮ್ಮಲ್ಲಿ ಬರ್ತಿದೆ, ಕಫದಲ್ಲಿ ರಕ್ತ ಬರೋದು ಆ ಥರ ಇದ್ದಾಗ ಲಂಗ್ ಕ್ಯಾನ್ಸರ್ ನೋಡ್ಕೋಬೇಕಾಗುತ್ತೆ. ರವಿ ಸರ್ ಹೇಳಿದಾಗೆ ಮೋಷನ್ ಅಲ್ಲಿ ಬ್ಲಡ್ ಹೋಗೋದು ಎಲ್ಲ, ನಮ್ಮ ಜನರಲ್ ಏನಂದ್ರೆ ಮೋಷನ್ ಬ್ಲಡ್ ಹೋಯ್ತು ಅಂತ ಅಂದ್ರೆ ಏನೋ ಒಂದ್ ಇರ್ಬೋದು, ಸ್ವಲ್ಪ ಹೀಟ್ ಪದಾರ್ಥ ಹೀಟ್ಗೋಸ್ಕರ ಹೋಗ್ತಾ ಇದೆ, ಏನೋ ತಿನ್ಬಿಟ್ಟೆ, ಸ್ವಲ್ಪ ಮೀನ್ ತಿನ್ಬಿಟ್ಟೆ, ಇಲ್ಲ ಬೇರೆ ಏನೋ ಹೀಟಿನ ಪದಾರ್ಥ ತಿನ್ಬಿಟ್ಟೆ, ಅದಕ್ಕೆ ಅದೇ ಕಮ್ಮಿ ಸರಿ ಹೋಗ್ಬಿಟ್ಟೆ ಬಿಡು, ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಯಾವುದೇ ಸಿಂಪ್ಟಮ್ಸ್ ಇದ್ರು ನೆಗ್ಲೆಕ್ಟ್ ಮಾಡದೆ ತಕ್ಷಣ ಬಂದು ತೋರಿಸ್ಕೋಬೇಕು. ಅದ್ರ ಜೊತೆಗೆ ನಾವಾಗ್ಲೇ ಹೇಳ್ದಂಗೆ 40 ಇಯರ್ಸ್ 50 ಇಯರ್ಸ್ ಆದ್ಮೇಲೆ ರೆಗ್ಯುಲರ್ ಚೆಕಪ್ಸ್, ಎಲ್ಲಾ ಹೆಲ್ತ್ ಚೆಕಪ್ ಅಲ್ಲೂ ಕೂಡ ಈ ತರ ಪತ್ತೆ ಹಚ್ಚೋ ವಿಧಾನಗಳು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಪಿ ಎಸ್ ಎ ಲೆವೆಲ್ಸ್ ಆಗ್ಬೋದು, ಹೆಂಗಸರಿಗೆ ಪ್ಯಾಪ್ಸ್ಮಿಯರ್ ಆಗ್ಬೋದು, ಮತ್ತೆ ಮ್ಯಾಮೋಗ್ರಾಮ್ ಆಗ್ಬೋದು, ಮತ್ತೆ ಓರಲ್ ಎಕ್ಸಾಮಿನೇಷನ್, ಮತ್ತೆ ಸರ್ ಹೇಳಿದಾಗೆ ಸಿ ಟಿ ಸ್ಕ್ಯಾನು, ಚೆಸ್ಟ್ ಎಕ್ಸ್ರೇ.
0: ಇದಕ್ಕೆಲ್ಲ ಸಾಮಾನ್ಯ ಎಷ್ಟು ವೆಚ್ಚ ಆಗುತ್ತೆ?
4: ಈಗ ನಮ್ಮ ಜೆ ಎಸ್ ಎಸ್ ಹಾಸ್ಪಿಟಲ್ ತಗೊಂಡ್ರೆ ಒಂದು 3,000 ರೂಪಾಯಿ 3.5 ಸಾವಿರ ರೂಪಾಯಿ ಆಗುತ್ತೆ, ಎಲ್ಲ ಇನ್ಕ್ಲೂಡ್ ಆಗ್ಬಿಡುತ್ತೆ ಒಂದೇ ಸಲ. ಅದು ಹಾಸ್ಪಿಟಲ್ ಮೇಲೆ ಡಿಪೆಂಡು. ಬಟ್ ಬೇಸಿಕ್ ಅಂತ ಅಂದರೆ ಒಂದು 3,000 ರೂಪಾಯಿನಲ್ಲಿ ಎಲ್ಲ ಪೂರ್ತಿ ಒಂದು ಚೆಕಪ್ ಆಗ್ಬಿಡುತ್ತೆ. ವರ್ಷಕ್ಕೆ ಒಂದು ಸಲ ಮಾಡಿಸ್ಕೊಳ್ಳುವಂಥದ್ದು.
0: ಓಕೆ, ಇದು ಒಳ್ಳೆಯದು.
4: ಇದು ಬರೀ ಕ್ಯಾನ್ಸರ್ಗೆ ಒಂದೇ ಅಲ್ಲ, ಎಲ್ಲದಕ್ಕೂ ಅಂದರೆ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ವಿತ್ ಕ್ಯಾನ್ಸರು, ಥೈರಾಯ್ಡು ಎಲ್ಲ ಸೇರಿ ಹೇಳ್ತಿರೋದು
0: ಪ್ಯಾಕೇಜ್. ಎಸ್ ಸರ್. ರವಿ ಸರ್, ಸಾಮಾನ್ಯವಾಗಿ ಇವರು ಲಕ್ಷಣಗಳನ್ನು ಹೇಳುವಾಗ ಅಥವಾ ಯಾರ್ಯಾರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳುವಾಗ ಈ ಧೂಮಪಾನ ಅಥವಾ ಗುಟ್ಕಾ ಅಥವಾ ಮದ್ಯಪಾನ ಮಾಡೋರಿಗೆ ಅಂತ ಕೆಲವರು ಕ್ಯಾನ್ಸರ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜ್ ಬಂದಿರುತ್ತೆ, ಸೊ ಏನಾರ ನಿಮಗೆ ಚಟ ಇತ್ತ ಏನಾದ್ರು ಧೂಮಪಾನ ಮಾಡ್ತಿದ್ರು ಅಂದರೆ ಇಲ್ಲ ಇಲ್ಲ, ಆದರೆ ಒಂದು 5-10 ವರ್ಷದಿಂದ ಮಾಡ್ತಾ ಇದೆ, ಬಿಟ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ 10 ವರ್ಷದಿಂದ ಬಿಟ್ಬಿಟ್ಟಿದೆ ಆದರೆ ಕ್ಯಾನ್ಸರ್ ಬಂದಿದೆ ಅಂತಾರೆ. ಸೊ ಈ ವಿಚಾರದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ?
3: ಬಡವರು
0: ಬಿಟ್ಬಿಟ್ಟಿದೆ ಆದರೆ ಕ್ಯಾನ್ಸರ್ ಬಂದಿದೆ ಅಂತಾರೆ. ಸೊ ಈ ವಿಚಾರದಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ?
3: ಬಹಳ ಒಳ್ಳೆ ಪ್ರಶ್ನೆ ಇದು. ಜನರಲ್ ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ತಂಬಾಕುನ 40 ವರ್ಷ ಸೇವಿಸಿರ್ತಾರೆ, 50ನೇ ವರ್ಷಕ್ಕೆ ಬಿಟ್ಬಿಟ್ಟೆ ಸರ್ ನಾನು, ಆದರೂ ಬಂತಲ್ಲ ಕ್ಯಾನ್ಸರು ಅಂತಾರೆ. ಅದು ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತ ಒಂದು ನಮ್ಮಲ್ಲಿ ಟರ್ಮಿನಾಲಜಿ ಇದೆ. ಆ ತಂಬಾಕು ಎಲ್ಲೆಲ್ಲಿ ಹೋಗಿರುತ್ತೆ ಅಲ್ಲೆಲ್ಲ ಡ್ಯಾಮೇಜ್ ಮಾಡಿರುತ್ತೆ. ನಾನು ಆಗಲೇ ಹೇಳಿದೆ ಮೊದಲನೇ ನೀವು ಪ್ರಶ್ನೆ ಕ್ಯಾನ್ಸರ್ ಹೆಂಗ್ ಬರುತ್ತೆ ಅಂತ. ಅನ್ಕಂಟ್ರೋಲ್ಡ್ ಸೆಲ್ ಸೈಕಲ್ ಅಂತ ಹೇಳಿದ್ವಲ್ಲ, ಡ್ಯಾಮೇಜ್ ಮಾಡೋದು ನಾನು ಬಿದ್ದದ್ದು ಉದಾಹರಣೆ ಕೊಟ್ಟೆ ಗಾಯಕ್ಕೆ. ಆದರೆ ಟೊಬ್ಯಾಕೋನು ಡ್ಯಾಮೇಜ್ ಮಾಡುತ್ತೆ, ಸೂರ್ಯ ನಮಗೆ ಡ್ಯಾಮೇಜ್ ಮಾಡುತ್ತೆ, ಈ ಥರ ಡ್ಯಾಮೇಜ್ಗಳಾಗಿ ಈ ಥರ ತಂಬಾಕು ಹೋಗಿ ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ. ಡ್ಯಾಮೇಜ್ ಮಾಡಿ ಅದು ಯಾವಾಗ ಬೇಕಾದರೂ ಅದರ ಲಕ್ಷಣನ ತೋರಿಸ್ಬೋದು. ಸೊ ಅದಕ್ಕೆ ನಾವು ಸ್ಮೋಕಿಂಗ್ ಬಿಟ್ವಿ ಅಂದ ತಕ್ಷಣ ನೀವು ಕ್ಯಾನ್ಸರ್ ಬರಲ್ಲ ಅಂತಲ್ಲ, ಹಾಗಂತ ಸ್ಮೋಕಿಂಗ್ ಮಾಡದೇದವ್ರಿಗೂ ಕ್ಯಾನ್ಸರ್ ಬರಲ್ಲ ಅಂತಲ್ಲ. ಸೊ ಹಾಗಾಗಿ ಸ್ಮೋಕಿಂಗ್ ಮಾಡಿರೋದು ಎಲ್ಲೆಲ್ಲಿ ತಂಬಾಕು ಹೋಗಿರೋ ಡ್ಯಾಮೇಜ್ ಮಾಡಿರುತ್ತೆ ಅಲ್ಲಿದೆಲ್ಲ ರಿಸ್ಕ್ ಇದ್ದೇ ಇರುತ್ತೆ.
0: ಓಕೆ ಓಕೆ. ಸೊ ಅಷ್ಟು ವರ್ಷದಿಂದ ಕಾಣಿಸ್ಕೊಂಡಿರಲಿಲ್ಲ, ಈಗ
3: ಕಾಣಿಸ್ಕೊಳ್ತಾ ಇದೆ
0: ಅಷ್ಟೇ. ಎಸ್ ಸರ್, ಎಸ್ ಸರ್. ಸರ್, ಒಂದು ಅದರ ರೋಗ ಲಕ್ಷಣಗಳು ಕಾರಣಗಳು ಸಾಕಷ್ಟು ಇವಾಗ ಹೇಳಿದ್ರಿ. ಸೊ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಒಂದು ಅಂಕಿಅಂಶಗಳು ನೋಡೋದಾದರೆ ಬೇರೆಯವ್ರಿಗೆ ಹೋಲಿಸಿದರೆ ನಾವು ಇನ್ನೂ ಜಾಗೃತರಾಗುವಂಥ ಅವಶ್ಯಕತೆ ಇದೆಯಾ ಅಥವಾ ಪ್ರಮಾಣ ಹೇಗಿದೆ ಅಂತ ಅನಿಸುತ್ತೆ?
3: ಖಂಡಿತ, ಇದು ಇದು ರಾಜ್ಯಕ್ಕೆ ಒಂದು ಸೀಮಿತವಾಗಿಲ್ಲ, ನೀವು ದೇಶದ ಕೇಳ್ತಾ ಇದ್ದೀರಿ. ಈಗ ಹಳೆಯ ಕಾಲದಲ್ಲಿ ಒಂದು ಗಾದೆ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕೇಳಿದ್ವಿ ನಾವು ಚಿಕ್ಕದ್ರಿಂದ. ಅದು ಬಹಳ ಸಿಂಪಲ್ ಆಗಿ ಅಪ್ಲೈ ಆಗುತ್ತೆ ಈಗ ನಮಗೆ, ಇನ್ನೇನಿಲ್ಲ.
0: ವೇದ ಸುಳ್ಳಾದ್ರೂ ಗಾದೆ ಸುಳ್ಳ
3: ಅನ್ನಂಗೆ. ಈಗ ಫಾರ್ ಉದಾಹರಣೆ, ನಾನು ಚಿಕ್ಕದ್ರಲ್ಲಿ ನೋಡ್ತಿದ್ದಂಗೆ, ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಊರಿನಲ್ಲಿ ಒಂದು ಆಲ್ಕೋಹಾಲ್ ಶಾಪು ಯಾವುದೋ ಊರು ಆಚೆ ಇತ್ತು.
0: ಹೌದು,
3: ಅಲ್ಲಿ ಯಾರೋ ಒಬ್ಬ ಹೋಗ್ತಾವನೆ ಅಂತಂದರೆ ನನ್ನ ನೋಡಿ ಯಾರಾದರೂ ಏನೋ ಅನ್ಕೋತಾರಪ್ಪ ಅಂದ್ಕೊಂಡು ಎದುರುಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಹೋಗಿ

0: ಒಂದು ಉದಾಸೀನತೆ ಭಾವ ಕೂಡ ಇರುತ್ತೆ, ನೆಗ್ಲೆಕ್ಟ್ ಮಾಡುವಂಥ ಉದಾಸೀನ. ಅಂಥ ನೆಗ್ಲಿಜೆನ್ಸ್ ಇರೋಂಥವ್ರಿಗೆ ನಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಅದಕ್ಕೆ ಮುಂಚೆ ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
1: ಹಾಂ ಸರ್ ನಮಸ್ತೆ.
0: ಹಾಂ ಮೇಡಮ್, ತಮ್ಮ ಹೆಸರು?
1: ನಮಸ್ತೆ.
0: ಹಾಂ ಎಲ್ಲಿಂದ ಮಾತಾಡ್ತಾ
1: ನಮಸ್ತೆ ಹೇಳಿ
0: ಮೇಡಮ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ಕೇಳಿಸ್ತಾ ಇದೆಯಾ? ಹಲೋ ಮೇಡಮ್, ನಮಸ್ತೆ. ಕೇಳಿಸ್ತಾ ಇದೆಯಾ? ಹಲೋ, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅನಿಸುತ್ತೆ. ಎಸ್, ಆ ಥರ ಉದಾಸೀನತೆ ಇರುವಂಥವ್ರಿಗೆ ಕಿರಣ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಇದನ್ನು ಓ ಪಿ ಡಿಸಲ್ಲಿ ನಾವು ಡೇ ಟು ಡೇ ನೋಡ್ತಾನೆ ಇರ್ತೀವಿ. ಈಗ ಬರ್ತಾರೆ ಅವ್ರ ಫ್ರೆಂಡ್ಸ್ಗಳನ್ನ ಕರ್ಕೊಂಬರ್ತಾರಲ್ಲ, ಸರ್ ನಾವು ಈಗ ನಾನು ಏನು ಮಾಡ್ತಿರಲ್ಲ, ನಾನು ಸ್ಮೋಕು ಮಾಡಲ್ಲ, ನಾನ್ ವೆಜ್ ತಿನ್ನಲ್ಲ, ಆಚೆ ಊಟ ಮಾಡಲ್ಲ, ನನಗೆ ಕ್ಯಾನ್ಸರ್ ಬಂದಿದೆ, ಇವನ್ ನನ್ನ ಫ್ರೆಂಡು ಎಲ್ಲಾನು ಮಾಡ್ತಾನೆ, ಅವನಿಗೆ ಬಂದಿಲ್ಲ, ಆ ಥರ ಕಾರಣಗಳು. ಅಂಥವ್ರಿಗೆ ಏನಂತ ಅಂದರೆ, ಕ್ಯಾನ್ಸರ್ ಅನ್ನೋದು ಯಾವುದೇ ಒಂದು ಪರ್ಟಿಕ್ಯುಲರ್ ಇದರಿಂದನೇ ಬಂತು ಅಂತ ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ರೀಸನ್ ಅಂತ ಇಲ್ಲ. ಈಗ ನಾವು ಹೇಳಿದ್ದು ಸ್ಮೋಕಿಂಗು, ಆಲ್ಕೋಹಾಲು, ಲೈಫ್ ಸ್ಟೈಲ್ಸು, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂತೀವಿ.
0: ಓಕೆ,
2: ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟಿ ಬಿ ಅಂತ ಅಂದರೆ ಒಂದು ಬ್ಯಾಕ್ಟೀರಿಯಾಯಿಂದ ಬಂತು, ಕೋವಿಡ್ ಅನ್ನೋದು ಒಂದು ವೈರಸ್ ಅಂತ ಬಂತು. ಕ್ಯಾನ್ಸರ್ ಅನ್ನೋದು ಪರ್ಟಿಕ್ಯುಲರ್ಲಿ ಇದರಿಂದನೇ ಬಂತು ಅಂತ ಇಲ್ಲ. ಸುಮಾರು ಕ್ಯಾನ್ಸರ್ಗಳಿಗೆ ಸುಮಾರು ಜನ ಬಂದು ಸರ್ ನನಗೆ ಏನಕ್ಕೆ ಬಂತು, ನನಗೆ ಏನಕ್ಕೆ ಬಂತು ಅಂತಾರೆ, ಕಾರಣ ಗೊತ್ತಿರಲ್ಲ ನಮಗೆ. ಏನಕ್ಕೆ ಅಂತ ಅಂದರೆ, ಒಂದು ರಿಸ್ಕ್ ಫ್ಯಾಕ್ಟರ್ಸ್ಗಳು ಜಾಸ್ತಿ ಆದಂಗೆ ಆದಂಗೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ. ಒಂದು ನಾನು ಎಲ್ಲ ಕಡೆ ಹೋದಾಗೆಲ್ಲ ಹೇಳ್ತಿರ್ತೀನಿ, ಫೇಮಸ್ ಟಾಕ್ ಎಲ್ರಿಗೂ ಗೊತ್ತಿರುತ್ತೆ, ಜೆನೆಟಿಕ್ಸ್ ಲೋಡ್ಸ್ ದ ಗನ್, ಲೈಫ್ ಸ್ಟೈಲ್ಸ್ ಪುಲ್ಸ್ ದ ಟ್ರಿಗರ್ ಅಂತ ಇದೆ. ಸೊ ಎಲ್ಲರ ಜೆನೆಟಿಕ್ಸಲ್ಲೂ ಎಲ್ಲರ ಜೀನ್ಸಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಆಲ್ರೆಡಿ ನಾವೆಲ್ಲ ಲೋಡೆಡ್, ವಿ ಆರ್ ಆಲ್ರೆಡಿ ಲೋಡೆಡ್ ವಿತ್ ಆಲ್ ಮ್ಯೂಟೇಷನ್ಸ್, ಎಲ್ಲ ಇದು ಕ್ಯಾನ್ಸರ್ ಕಾರಕ ಇದು ಎಲ್ಲ ಸೆಲ್ಸ್ಗಳೆಲ್ಲ ಇರುತ್ತೆ. ಅದ್ರ ಮೇಲ್ಗಡೆ ಎಲ್ಲ ಲೋಡ್ ಆಗಿದೀವಿ ಆಲ್ರೆಡಿ. ಈ ಟ್ರಿಗರ್ ಹೊತ್ತದ್ದು ನಮ್ಮ ಲೈಫ್ ಸ್ಟೈಲ್ಸ್, ನಾವು ಲೈಫ್ ಸ್ಟೈಲ್ಸ್ ಯಾವ ಥರ ಇರ್ತೀವಿ ಆ ಥರ. ಸೊ ಅದು ಬರುವಂಥ ಚಾನ್ಸಸ್, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಆಲ್ರೆಡಿ ಲೋಡ್ ಆಗಿರೋದ್ರ ಮೇಲೆ ಇನ್ನು ನಾವು ಬೇರೆ ಅಭ್ಯಾಸಗಳೆಲ್ಲ ಮಾಡಿದ್ರೆ ಅವಾಗ ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ರಿಗೆ ಏನು ಅಭ್ಯಾಸಗಳು ಇಲ್ಲದೇ ಇದ್ರೂ ಬರುವಂಥದ್ದು ಅವ್ರಿಗೆ ಆಲ್ರೆಡಿ ಇರುವಂಥ ಜೀವಕೋಶಗಳಲ್ಲಿ ಒಂದು ಮ್ಯೂಟೇಷನ್ ಇರುತ್ತೆ, ಇಲ್ಲ ಬೇರೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಫ್ಯಾಮಿಲಿಯಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ, ಅದರಿಂದ ಬರುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ. ಬಟ್ ಏನು ಮಾಡ್ದೇ ಇರೋರ್ಕಿಂತ ಮಾಡೋರಿಗೆ ಬರುವಂಥ ಚಾನ್ಸಸ್ಸು ಜಾಸ್ತಿ. ಫಾರ್ ಎಕ್ಸಾಂಪಲ್ ಒಂದು ಏನು ಮಾಡದೇ ಇರೋರಿಗೆ ಬರುವಂಥ ಚಾನ್ಸಸ್ಸು 20% ಅಂದರೆ, ಈ ಅಭ್ಯಾಸಗಳೆಲ್ಲ ಇರೋರಿಗೆ ಬರುವಂಥ ಚಾನ್ಸಸ್ಸು 50%.
0: ಸೊ ರಿಸ್ಕ್ ಲೆವೆಲ್ ಜಾಸ್ತಿ ಜಾಸ್ತಿ. ಎಸ್ ಸರ್, ಎಸ್ ಸರ್, ಮುಂದುವರಿಸ್ತೀನಿ ಸರ್, ಮತ್ತೊಂದು ಕರೆ ತಗೋತೀನಿ. ನಮಸ್ತೆ. ಹಲೋ.
3: ಥೈರಾಯ್ಡ್ ಆಗಿ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತಾ ಸಾಮಾನ್ಯ?
0: ಹಾಂ, ಓಕೆ, ಥೈರಾಯ್ಡ್ ಇಂದ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ ಅಂತ? ಎಸ್ ಸರ್.
4: ತುಂಬಾ ಕಡಿಮೆ ಅಮ್ಮ. ಅದು ನಿಮ್ಮ ಹೆಸರೇ ಹೇಳಿ, ನಿಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಲಿಲ್ಲ ನೀವು.
3: ಮೈಸೂರೇನೆ.
0: ತಮ್ಮ ಹೆಸರು ಹೇಳ್ಬೋದಾ
3: ಸರ್?
0: ಎಸ್ ಹೇಳಿ ಹೇಳಿ.
4: ಏನು ಥೈರಾಯ್ಡ್ ಸಮಸ್ಯೆ ಅಂತಂದ್ರೆ, ಥೈರಾಯ್ಡ್ ಗಂಟುಗಳೆಲ್ಲ ಕ್ಯಾನ್ಸರ್ ಅಲ್ಲ.
3: ಅದು ಈಗ ನನ್ನ ಸಿಸ್ಟರ್ಗೆ ನಿನ್ನೆ ಥೈರಾಯ್ಡ್ ಆಗಿತ್ತು.
4: ಹಾ,
3: ಅದು ಸ್ವಲ್ಪ ದೊಡ್ಡದಾಗ್ತಾ ಬರ್ತಾ ಇತ್ತು ಅವ್ರದ್ದು.
4: ಓಕೆ.
3: ಆಗ ಟೆಸ್ಟ್ ಮಾಡಿದಾಗ ಅದು ಇದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರು.
4: ಓಕೆ.
3: ಇಲ್ಲಿ ಮೈಸೂರಿನಲ್ಲೇ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅದನ್ನ ರಿಮೂವ್ ಮಾಡಿಸ್ತೀವಿ.
4: ಓಕೆ.
3: ರಿಮೂವ್ ಮಾಡಿಸೋದು 1 ಇಯರ್ ಅವರು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ಬಿಳ್ಕೆರೆ ಕಾಲೇಜಲ್ಲಿ. 1 ಇಯರ್ ಚೆನ್ನಾಗೇ ಇದ್ರು, ಆಮೇಲೆ ತೀರೋದ್ರು ಸರ್ ಅವರು.
4: ಓಕೆ.
3: ಹಾಗಾಗಿ ಇದು ಥೈರಾಯ್ಡ್ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಅನ್ನೋದು ನಮಗೂ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಈಗೂ ಆಗುತ್ತೋ ಏನೋ ಅಂತ ನೀವು ಅದರಲ್ಲೇ ಎಲ್ಲ ಎಕ್ಸ್ಪರ್ಟ್ ಇರ್ತಿರಲ್ಲ ಸರ್, ಅದಕ್ಕೋಸ್ಕರ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ನಾನು.
4: ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಥೈರಾಯ್ಡ್ ಗಂಟುಗಳು ಕ್ಯಾನ್ಸರ್ ಕನ್ವರ್ಟ್ ಆಗೋದು ಬಹಳ ಕಡಿಮೆ ಅಮ್ಮ, 10% ಅಷ್ಟೇ, 10-15% ಅಷ್ಟೇ. ಅದು ಈಗ ನೀವು ನಮಗೆ ಪೂರ್ಣ ಮಾಹಿತಿ ಇಲ್ಲದೆ ನೀವು ಪರ್ಟಿಕ್ಯುಲರ್ ನಿಮಗೆ ಗೊತ್ತಿರೋ ಪೇಷಂಟ್ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಅದೇನು ಅಂತ ರಿಪೋರ್ಟ್ ನಿಮಗೂ ಹೇಳೋಕ್ಕಾಗ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ಸಾಧಾರಣವಾಗಿ ಥೈರಾಯ್ಡ್ ಗಂಟುಗಳು ಇರ್ಲಿ ಅಮ್ಮ, ತೊಂದರೆ ಇಲ್ಲ. ಆದರೆ ಥೈರಾಯ್ಡ್ ಗಂಟುಗಳು ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವಂಥದ್ದು
3: ಬೋನ್ಗೂನು ಎಫೆಕ್ಟ್ ಆಗಿದೆ, ಸೀಮೆ ಸುಣ್ಣ ತರ ಅದು ಎಲ್ಲಾ ಕಡೆನು ಮುರಿದು ಮುರಿದು ಮುರಿದು ಹೋಗುತ್ತೆ, ತುಂಬಾ ದಿವಸ ಬದುಕಲ್ಲ ಅವರು ಅಂತ ನಾನು ನಮ್ಗೆ ಮುಂಚಿತವಾಗಿ ಹೇಳ್ಬಿಟ್ಟಿದ್ರು ಅವರು.
4: ಓಕೆ ಆಯ್ತಮ್ಮ, ಅದೇ ಅವ್ರಿಗೆ ಮುಂಚೆನೆ ಕ್ಯಾನ್ಸರ್ ಇತ್ತು ಅನ್ಸುತ್ತೆ.
0: ಮೇಡಮ್ ಅವ್ರೆ,

0: ಅದೇ ಒಂದು ಥೈರಾಯ್ಡ್ ಇರೋರೆಲ್ಲ ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಥೈರಾಯ್ಡು ಕ್ಯಾನ್ಸರ್ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಿದ್ದಾರೆ. ಆದರೆ ಕಿರಣ್ ಸರ್ ಹೇಳದ ಹಾಗೇನೆ ಅದು ಥೈರಾಯ್ಡ್ ಇಂದ ಬಂದಿರೋದು ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕಾರಣಗಳಿಂದನೂ ಬಂದಿರಬಹುದು, ಅಥವಾ ಮೊದಲೇ ಇದ್ದಿದ್ದು
1: ಮುಂಚೆನೆ ಕ್ಯಾನ್ಸರ್ ಇತ್ತು ಅನ್ಸುತ್ತೆ, ಅದು ಇಗ್ನೋರ್ ಆಗಿತ್ತು ಅನ್ಸುತ್ತೆ.
0: ಹಾಗಾಗಿ ಮಲ್ಟಿಪಲ್ ರೀಸನ್ಸ್ ಇಂದಂಗೆ ಆಗಿರುತ್ತೆ. ಖಂಡಿತವಾಗ ಪೇಷೆಂಟನ್ನ ನೇರವಾಗಿ ನೋಡಿದಾಗ ಅವರು ಖಂಡಿತ ಅದನ್ನು ಇನ್ನಷ್ಟು ಅಸೆಸ್ ಮಾಡಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗಾಬರಿ ಪಡೋವಂಥ ಅವಶ್ಯಕತೆ ಇಲ್ಲ, ಹಂಗಂತ ನೆಗ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ವೈದ್ಯರ ಹತ್ರ ತೋರಿಸ್ಕೊಂಡು ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಎಸ್ ಎಸ್ ಸರ್, ಸರ್ ಕಿರಣ್ ಸರ್ ತಾವು ಮಾತನಾಡುವಾಗ ಹೇಳಿದ್ರಿ ಟ್ರಿಗರ್ ಬಗ್ಗೆ ಹೇಳಿದ್ರಿ. ಸೊ ಬಹುಶಃ ಅದನ್ನು ಕೇಳುವಾಗ ನನಗೆ ಅನಿಸುತ್ತೆ ಟಿ ಬಿ ನೆನಪಾಗುತ್ತೆ. ಟಿ ಬಿ ಬ್ಯಾಕ್ಟೀರಿಯಾಗಳು ಸೊ ನಮ್ಮ ದೇಹದಲ್ಲಿ ಇರ್ತವೆ ಸಾಮಾನ್ಯವಾಗಿ, ಅದು
2: ಇಮ್ಯುನಿಟಿ ಕಮ್ಮಿ ಆದಾಗ ಜಾಸ್ತಿ.
0: ಸೊ ಇದು ಒಂದು ರೀತಿಯ ಆ ರೀತಿಯಲ್ಲೇ ನಾವು ಅಂದ್ಕೊಳ್ಬೋದಾ ಅಂತ. ಎಸ್ ಸರ್, ಒಂದು ಈಗೆಲ್ಲ ಹೇಳಿದ್ರಿ, ಲಕ್ಷಣಗಳು ಹೇಳಿದ್ರಿ, ಕಾರಣಗಳನ್ನು ಹೇಳಿದ್ರಿ. ಸೊ ಅದಾಗಿಯೂ ಅವರಿಗೆ ಕ್ಯಾನ್ಸರ್ ಬಂದಿದೆ, ಸೊ ಕ್ಯಾನ್ಸರ್ ನಿಮಗೆ ತೋರಿಸ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಸೊ ಅದು ನೀವು ವಿಶೇಷವಾಗಿ ನೀವು ಮೆಡಿಕಲಲ್ಲಿ ಮಾತ್ರೆಗಳಲ್ಲಿ ಔಷಧದ ಮೂಲಕ ಗುಣಪಡಿಸೋ ಇದರಲ್ಲಿ ಹೆಚ್ಚು ತಜ್ಞರಿದ್ದೀರಿ. ಸೊ ಯಾವ ಹಂತದಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಬಹುದು, ಯಾವ ಚಿಕಿತ್ಸೆಯನ್ನು ಕೊಡಬಹುದು, ಅದನ್ನು ರಿವರ್ಸ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ?
2: ಮೊದಲನೇದಾಗಿ ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ನಾವು ಫಸ್ಟು ನೋಡುವಂಥದ್ದು ಎಲ್ಲಿ ಯಾವ ಆರ್ಗನಿಂದ ಬಂದಿದೆ ಅಂತ. ಈಗ ಬಾಯಿ ಕ್ಯಾನ್ಸರ, ಬ್ರೆಸ್ಟ್ ಕ್ಯಾನ್ಸರ, ಲಂಗ್ ಕ್ಯಾನ್ಸರ ಯಾವುದು ಅಂತ ಒಂದು ಗಂಟು ಎಲ್ಲಿದೆ, ಕ್ಯಾನ್ಸರ್ ಗಂಟು ಎಲ್ಲಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಎರಡನೇದು ಯಾವ ಸ್ಟೇಜಲ್ಲಿದೆ ಅಂತ. ಸ್ಟೇಜ್ ಅಂತ ನೋಡೋದಕ್ಕೆ ನಾವು ಸಿ ಟಿ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಅಂದರೆ ಸ್ಟೇಜ್ ಅಂತಲೇ ಯೂಶ್ವಲಿ ಒಂದು ಜನರುಗಳಿಗೆ ಹೇಳಬೇಕಂತ ನಾಲ್ಕು ಸ್ಟೇಜ್ ಇರುತ್ತೆ ಕ್ಯಾನ್ಸರ್ಲಿ. ಗಂಟು ಒಂದೇ ಜಾಗದಲ್ಲಿದೆ, ಚಿಕ್ಕ ಸೈಜ್ ಇದೆ ಅಂತಂದರೆ ಮೊದಲನೇ ಸ್ಟೇಜು. ಸ್ವಲ್ಪ ಸೈಜ್ ದೊಡ್ಡದಾಗಿದೆ ಅಂದರೆ ಆಲ್ಮೋಸ್ಟ್ ಒಂದು 5 cm ಅಷ್ಟಿದೆ, ಇಲ್ಲ 1-3 cm ಅಷ್ಟಿದೆ, ಜನರಲ್ ಆಗಿ ಹೇಳ್ತೀನಿ. ಆ ಥರದಿದ್ದರೆ ಒಂದು ಎರಡನೇ ಸ್ಟೇಜು. ಗಂಟು ಸ್ವಲ್ಪ ದೊಡ್ಡದಾಗಿದ್ದು ಅಕ್ಕಪಕ್ಕ ಅಲ್ಲೇ ಹತ್ತಿರದಲ್ಲೇ ಒಂಚೂರು ಹರಡ್ಕೊಂಡಿದೆ, ಇಲ್ಲ ಅಕ್ಕಪಕ್ಕ ಅಲ್ಲಿ ಅಂಟ್ಕೊಂಡಿದೆ ಅಂತ ಅಂದರೆ ಮೂರನೇ ಸ್ಟೇಜು. ಎಲ್ಲಿಂದ ಉತ್ಪತ್ತಿಯಾಗಿದೆ ಆ ಜಾಗದಿಂದ ಬಿಟ್ಟು ಬೇರೆ ಆರ್ಗನ್ಸ್ಗಳಿಗೆಲ್ಲ ಹರಡ್ಕೊಂಬಿಟ್ಟಿದೆ ಅಂತಾನೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟಿಂದ ಬಂತು ಗಂಟು, ಬ್ರೆಸ್ಟಿಂದ ಕಂಕ್ಳ ಸಂಧಿಗೆಲ್ಲ ಹೋಗಿದೆ ಅಂತಂದರೆ ಮೂರನೇ ಸ್ಟೇಜ್ ಆಗಿಬಿಡುತ್ತೆ. ಅದು ಬಿಟ್ಟು ಬೇರೆ ಮೂಳೆಗೆ, ಲಂಗ್ಸ್ಗೆ, ಲಿವರ್ಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ, ಇಲ್ಲ ಬ್ರೈನ್ಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ, ನಾಲ್ಕನೇ ಸ್ಟೇಜ್ ಆಗುತ್ತೆ. ಸೊ ಇದನ್ನು ಪತ್ತೆ ಮಾಡಲಿಕ್ಕೆ ನಾವು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಸಿ ಟಿ ಸ್ಕ್ಯಾನ್ ಮಾಡಿಸ್ಬೋದು, ಇಲ್ಲ ಇವಾಗ ರೀಸೆಂಟಾಗಿ ಎಲ್ಲ ಪೇಷಂಟ್ಸ್ಗಳು ನಾವು ಅವ್ರ ಕೈಲಿ ಆಗುತ್ತೆ ಅಂದರೆ ಪೆಟ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಸಿ ಟಿ ಸ್ಕ್ಯಾನ್ ಅಂತ ಪೆಟ್ ಸ್ಕ್ಯಾನ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಪೆಟ್ ಸ್ಕ್ಯಾನ್ ನಮಗೆ ಜಾಸ್ತಿ ಮಾಹಿತಿ ಕೊಡುತ್ತೆ. ಒಂದು ಎರಡನೇದು ಬಯಾಪ್ಸಿ ಅಂತ ಮಾಡ್ತೀವಿ, ಸೂಜಿ ಪರೀಕ್ಷೆ. ಸುಮಾರು ಜನದಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಂತ ಅಂದರೆ ಸೂಜಿ ಹಾಕಿದ್ರೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿಬಿಡುತ್ತೆ, ಬಯಾಪ್ಸಿ
0: ಮಾಡಿದ್ರೆ
2: ಸ್ಪ್ರೆಡ್ ಆಗುತ್ತೆ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಬಟ್ ಬಯಾಪ್ಸಿ ಇಲ್ಲದೇ ನಾವು ಯಾವ ಥರದ ಕ್ಯಾನ್ಸರ್ ಏನು ಅಂತ ಪತ್ತೆ ಹಚ್ಚಕ್ಕೆ ಆಗಲ್ಲ. ಒಂದು ಬಯಾಪ್ಸಿ ಮಾಡೋದ್ರಿಂದ ನಮಗೆ ಯಾವ ಟೈಪ್ ಆಫ್ ಕ್ಯಾನ್ಸರು, ಅದರದ್ದು ಯಾವ ಥರ ಅಂದರೆ ಬೇಗ ಬೇಗ ಫಾಸ್ಟಾಗಿ ಬೆಳೆಯುವಂಥ ಕ್ಯಾನ್ಸರ, ಸ್ಲೋ ಆಗಿ ಬೆಳೆಯುವಂಥ ಕ್ಯಾನ್ಸರ, ಯಾವ ಮೆಡಿಸಿನ್ಗೆ ಇದು ಕರಗುತ್ತೆ ಅಂತ ಅದಷ್ಟು ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ಯಾನ್ಸರ್ಗಳು ಒಂದು ಬೆರಳೆಣಿಕೆಯಷ್ಟು 4-5 ಕ್ಯಾನ್ಸರ್ ಬಿಟ್ಟು ದೇಹದಲ್ಲಿ ಎಲ್ಲ ಕ್ಯಾನ್ಸರ್ಗಳಿಗೂ ಬಯಾಪ್ಸಿ ಮಾಡಲೇಬೇಕು ಕಂಪಲ್ಸರಿ. ಬಯಾಪ್ಸಿ ಆದಮೇಲೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಅಂತ ಗೊತ್ತಾಗುತ್ತೆ. ಆವಾಗ ನಾವು ಮತ್ತು ರವಿ ಸರು ಎಲ್ಲ ಕೂತ್ಕೊಂಡು ಒಂದ್ಸಲ ಪೇಷಂಟ್ ಡಯಾಗ್ನೋಸ್ ಆದಮೇಲೆ ಇಬ್ಬರು ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಈಗ ಅದನ್ನೇನಾದ್ರು ಫಸ್ಟೇ ತೆಗಿಯೋ ಥರ ಆಪ್ಷನ್ ಇದೆ ಅಂತ ಅಂದರೆ ಗಂಟು ಚಿಕ್ಕದಾಗಿದೆ ತೆಗಿಬೋದು ಪೂರ್ತಿ, ಅಂದರೆ ಯಾವುದೇ ಒಂದು ಉಳಿಸ್ತೇನೆ ಒಂದು ಸಣ್ಣ ಕಣ್ಣನ ಉಳಿಸ್ತೇನೆ ಕಂಪ್ಲೀಟ್ ಆಗಿ ಅದನ್ನ ರಿಮೂವ್ ಮಾಡ್ಬೋದು ಅಂದರೆ ರವಿ ಸರ್ ಸರ್ಜರಿ ಮಾಡ್ತಾರೆ. ಅದನ್ನು ನಾವಿಬ್ಬರು ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ಅಂತ ಮಾಡ್ತೀವಿ. ಸೊ ಆವಾಗ ಅಕಸ್ಮಾತ್ ಏನಾದರೂ ಗಂಟು ಸ್ವಲ್ಪ ದಪ್ಪ ಇದೆ, ಅಕ್ಕಪಕ್ಕ ಎಲ್ಲ ಅಂಟ್ಕೊಂಬಿಟ್ಟಿದೆ, ಪೂರ್ತಿ ತೆಗಿಲಿಕ್ಕಾಗಲ್ಲ, ಬರೀ ಅರ್ಧಂಬರ್ಧ ಮಾತ್ರ ತೆಗಿಯೋಕ್ಕಾಗುತ್ತೆ, ನಾವು ತೆಗೆದ್ಮೇಲೆ ಕೂಡ ಸ್ವಲ್ಪ ಕಣ್ಣುಗಳು ಉಳ್ಕೊಂಬಿಡುತ್ತೆ ಅಂತ ಅಂದಾಗ ಆವಾಗ ನಾನೇನು ಮಾಡ್ತೀನಿ ಅವ್ರಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀನಿ. ಮೆಡಿಸಿನ್ ಅಂದರೆ ಕೀಮೊಥೆರಪಿ ಆಗ್ಬೋದು, ಬೇರೆ ಟಾರ್ಗೆಟೆಡ್ ಥೆರಪಿ ಆಗ್ಬೋದು, ಇಮ್ಯುನೋಥೆರಪಿ ಆಗ್ಬೋದು, ಈ ಥರ ಇಂಜೆಕ್ಷನ್ಸ್ಗಳು. ಬೇಸಿಕಲಿ ಕೀಮೊಥೆರಪಿ ಅಂದರೆ ಸುಮಾರು ಜನಕ್ಕೆ ಏನೋ ಆಪರೇಷನ್ನು, ಉರಿ ಬರುತ್ತೆ, ಏನೋ ಮಾಡ್ತಾರೆ ಬೇರೆ ಥರ ಅಂತೆಲ್ಲ ಇದೆ. ಕೀಮೊಥೆರಪಿ ಅಂದರೆ ಜಸ್ಟ್ ಗ್ಲೂಕೋಸ್ ಬಾಟ್ಲಲ್ಲಿ ಡ್ರಿಪ್ ಹಾಕ್ಬಿಟ್ಟು ಮೆಡಿಸಿನ್ ಕೊಡೋದು. ಸೈಡ್ ಎಫೆಕ್ಟ್ಸ್ ಅಫ್ಕೋರ್ಸ್ ಸ್ವಲ್ಪ ಇರುತ್ತೆ, ಬಟ್ ತುಂಬ ಗಾಬರಿ ಪಡುವಂಥದ್ದೆಲ್ಲ ಏನೂ ಇಲ್ಲ. ಮುಂಚೆಗಿಂತ ಈಗ ಸುಮಾರೆಲ್ಲ ಅಡ್ವಾನ್ಸ್ಡ್ ಮೇಜೆಂಟ್ಸ್ ಎಲ್ಲ ಬಂದಿದೆ, ಆದಷ್ಟು ಮೆಡಿಸಿನ್ಗಳು ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡೋದಕ್ಕೂ ಅಂತಲೂ ಮೆಡಿಸಿನ್ಸ್ಗಳಿದೆ. ಹಾಗಾಗಿ ಇದನ್ನ ಕೊಟ್ಟಾಗ ಏನಾಗುತ್ತೆ, ಕ್ಯಾನ್ಸರ್ ಗಂಟು ಕರಗುತ್ತೆ, ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ, ಅಕ್ಕಪಕ್ಕ ಅಂಟ್ಕೊಂಡ್ರದೆಲ್ಲ ಬಿಡುತ್ತೆ. ಬಿಟ್ಟಾಗ ನಾನು ನೆಕ್ಸ್ಟ್ ಸರ್ ಹತ್ರ ಕಳಿಸ್ಕೊಡ್ತೀನಿ, ರವಿ ಸರ್ ಹತ್ರ, ಸರ್ಜನ್ ಹತ್ರ ಕಳಿಸ್ಕೊಡ್ತೀನಿ.
0: ಎಸ್ ಸರ್.
2: ಅವಾಗ ಅವರು ಸರ್ಜರಿ ಮಾಡಿ ರಿಮೂವ್ ಮಾಡ್ತಾರೆ.
0: ಎಸ್ ಸರ್. ಎಸ್ ಸರ್. ಮುಂದೆ ಹೋದಾಗ ಏನಾಗುತ್ತೆ ಅದ್ರ ಬಗ್ಗೆ ಮಾತನಾಡ್ತೀನಿ, ಮತ್ತೊಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ.
3: ನಮಸ್ತೆ ಸರ್, ನಾಗರಾಜು ಅಂತ.
0: ನಾಗರಾಜ್ ಅವರೇ. ಹಾ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
3: ನಮಸ್ತೆ ಸರ್. ನಮಸ್ತೆ ಡಾಕ್ಟರ್.
1: ನಮಸ್ತೆ ನಮಸ್ತೆ, ಹೇಳಿ ನಾಗರಾಜ್ ಅವರೇ.
3: ಈ ಕ್ಯಾನ್ಸರ್ ಬಹಳ ವ್ಯಾಪಕವಾದ ಕಾರಣ ಏನು ಸರ್?
1: ಆಲ್ರೆಡಿ ಮಾತಾಡಿದ್ವಿ, ವ್ಯಾಪಕವಾಗಿ ಅಪ್ತಾ ಇದೆ ಅಂತಂದ್ರೆ ಜನರ ಜೀವನ ಶೈಲಿ.
3: ಹೌದು,
1: ಜನರ ಜೀವನ ಶೈಲಿ. ಅದಕ್ಕೆಲ್ಲ ಆಲ್ರೆಡಿ ಒಂದೆರಡು ಸಣ್ಣ ಉದಾಹರಣೆಗಳು ಕೊಟ್ವಿ, ಗಾದೆ ಮಾತೆಲ್ಲ ಹೇಳ್ಕೊಂಡು. ವ್ಯಾಪಕವಾಗಿ ಅಪ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಅರ್ಬನೈಸೇಷನ್. ಈಗ ಮುಂಚೆ ಜಾಸ್ತಿ ಮಕ್ಕಳು ಮಾಡಿಕೊಂಡ್ರೆ ಸ್ತನ ಕ್ಯಾನ್ಸರ್ ಕಡಿಮೆ ಆಗ್ತಿತ್ತು. ಹಂಗಂತ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಈಗ ಕಡಿಮೆ ಮಕ್ಕಳು ಮಾಡಿಕೊಂಡಷ್ಟು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಲೇಟಾಗಿ ಮದುವೆ ಆದರೆ ಹೆಣ್ಮಕ್ಳುಗಳು ಮಗು ಮಕ್ಕಳು ಮಾಡ್ಕೊಳ್ಳೋದು ಕಡಿಮೆ ಆದರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಮಕ್ಕಳನ್ನೇ ಮಾಡ್ಕೊಳ್ಳಿಲ್ಲ ಅಂತಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ. ಈ ಥರದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಗಳು ಎಲ್ಲರ ಜೀವನ ಶೈಲಿಯಲ್ಲಿ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ನಾನಾ ಕಾರಣ ಇದೆ ನಾಗರಾಜ್ ಅವರೇ. ಮತ್ತೆ ದುಶ್ಚಟಗಳು ಜಾಸ್ತಿ ಆಗ್ತಾ ಇದೆ. ಮಾಡ್ಬೋದು, ಅದಕ್ಕೆ ಯಾರು ಯಾರು ತಿಂತಾರೋ ಅವ್ರಿಗೆ ಬರುತ್ತೆ, ಯಾರು ತಿನ್ನಲ್ಲ ಅವ್ರಿಗೆ ಬರಲ್ಲ. ಸರ್ಕಾರಕ್ಕೆಲ್ಲ ಕನ್ವೆ ಮಾಡಾಗಿದೆ, ಸರ್ಕಾರ ನಿರ್ಧಾರ ತಗೋಬೇಕು ಅಷ್ಟೇ.
0: ಅಲ್ಲ ನಾಗರಾಜ್ ಸರ್ ಹೇಳೋ ಹಂಗೆ ಆ ಸಿಗರೇಟ್ ಪ್ಯಾಕ್ ಮೇಲೆ ಬೇರೆ ಅಕ್ಷರಗಳಿಗಿಂತ ಜಾಸ್ತಿ ಕ್ಯಾನ್ಸರ್ ಫಿಗರ್ ಇರುತ್ತೆ. ಆ ಚಿತ್ರ ನೋಡಿನೂ ನಾವು ತಗೊಳ್ತೀವಿ ಅಥವಾ ಸೇರ್ತೀವಿ ಅಂದರೆ ನಮ್ಮ ಮನಸ್ಥಿತಿಗಳು ಹೇಗಿರ್ತೆ. ಜೊತೆಗೆ ಸರ್ಕಾರ ಕೂಡ ಅದು ಬರುತ್ತೆ ಅಂತ ಕೊಟ್ಟು ಒಂದು ಕಡೆ ಜಿಂಕ್ತಿ, ಒಂದು ಕಡೆ ತೂಗೋದು ಅಂತಾರಲ್ಲ, ಗಿಂಟೋದು ಮಗುನ ತೂಗೋದು ಅಂತ. ಸೊ ಇಲ್ಲಿ ನೀವು ಕುಡಿರಿ ಅಂತ ಸಪ್ಲೈ ಮಾಡಿಬಿಟ್ಟು ಅಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಇನ್ನೊಂದು ಆಸ್ಪತ್ರೆ ಓಪನ್ ಮಾಡ್ತೀವಿ, ಆಸ್ಪತ್ರೆ ಸರಿಯಾಗಿ ಸೌಲಭ್ಯನೂ ಕೊಡಲ್ಲ. ಸೊ ಇದು ಇದಕ್ಕೆ ಇದು ಹೇಗೆ ನೀವು
1: ಅದೇ ಅದೇ ಕರೆಕ್ಟ್, ಇದು ಸರ್ಕಾರದ ಮಟ್ಟದ ನಿರ್ಧಾರ ಆಗುತ್ತೆ. ನಾವು ವೈದ್ಯರಾಗಿ ಏನು ಹೇಳ್ಬೋದು ಅಂತಂದರೆ ಇದೆಲ್ಲ ಆಲ್ರೆಡಿ ಕಮಿಟಿಗಳೆಲ್ಲ ಮಾಡಿ ಇದೆಲ್ಲ ಸರ್ಕಾರಕ್ಕೆ ಆಲ್ರೆಡಿ ವರದಿ ಕೊಟ್ಟಿದ್ದಾರೆ, ಇದೆಲ್ಲ ಬ್ಯಾನ್ ಮಾಡಿ ಅಂತಲೂ ಕೊಟ್ಟಿದ್ದಾರೆ. ಈಗ ಅದೆಲ್ಲ ತುಂಬ ಕಾಂಟ್ರವರ್ಸಿಗಳಿದ್ದಾವೆ. ಈಗ ಕೆಲವು ಫಿಲಮ್ ಆ್ಯಕ್ಟರ್ಗಳೇ ಪ್ರಮೋಟ್ ಮಾಡ್ತಿದ್ರು, ಈಗ ಅದನ್ನೆಲ್ಲ ನಿಲ್ಲಿಸಿಲ್ಲ ಆ ಥರ ಅವ್ರಿಗೆ.
0: ಹೌದು, ಈಗ ಪಾನ್ ಮಸಾಲ ನೋಡ್ತೀವಲ್ಲ, ಹೌದು
1: ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದು ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ತಗೋಬೇಕಾಗುತ್ತೆ.
0: ಎಸ್ ಸರ್ಕಾರ ಅಂದರೆ ನೀವೇ ನಾಗರಾಜ್ ಅವರೇ, ಸರ್ಕಾರ ಅಂದರೆ ಮುಖ್ಯಮಂತ್ರಿನೂ ಅಲ್ಲ ಮಿನಿಸ್ಟ್ರು ಅಲ್ಲ, ನೀವೇ ನಾವೇ. ನಾವು ಹೇಗೆ ಒತ್ತಡಗಳನ್ನು ತರ್ತೀವಿ, ಜನಸಾಮಾನ್ಯರು ಹೆಂಗೆ ಎಚ್ಚೆತ್ಕೊಳ್ತೀವಿ, ಅದರ ಮೇಲೆ ಸರ್ಕಾರ ನಿರ್ಧಾರ ತಗೊಳುತ್ತೆ. ನಾವು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿದ್ದರೆ ಅದು ಅವ್ರ ಪಾಟಿಗೆ ಅವ್ರಿಗೆ ಹೆಂಗೆ ರೆವಿನ್ಯೂ ಬೇಕೋ ಹಂಗೆ ಮಾಡ್ಕೊತಾರೆ. ಅತಿ ಹೆಚ್ಚು ರೆವಿನ್ಯೂ ಬರೋದು ಕುಡ್ಕ ಇದರಿಂದನೇ ಅಲ್ವಾ?
3: ಸೊ ನೂರಾರು ಕೋಟಿ ರೆವಿನ್ಯೂ ಬರುತ್ತೆ ಸರ್ ಈ ಹೊಗೆ ಸೊಪ್ಪಿನಿಂದ, ನೂರಾರು ಕೋಟಿ ಬರ್ತದೆ. ಕಾಯಿಲೆಗಳು ಸಾವಿರಾರು ಕೋಟಿ ಕಾಯಿಲೆ ಜಾಸ್ತಿ ಆಯ್ತಲ್ಲ ಸರ್.
0: ಎಸ್ ಎಸ್, ಖಂಡಿತ ಖಂಡಿತ ಸರ್. ನಾಗರಾಜ್
1: ಸರ್ಕಾರ ತೀರ್ಮಾನ ತಗೋಬೇಕು ನಾಗರಾಜ್ ಅವರೇ.
0: ಎಸ್ ಸರ್, ಬಹುಶಃ ಈ ಮೂಲಕ ನಾವು ರೇಡಿಯೋ ಕಾರ್ಯಕ್ರಮ ಕೇಳ್ತಿರೋರು ಅಷ್ಟೇ, ಸರ್ಕಾರ ಅಂದರೆ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿ ಯಾವಾಗ ವಾಯ್ಸ್ ರೈಸ್ ಮಾಡ್ತಾರೋ ಆವಾಗ ಮಾತ್ರ ಇಂಥ ವಿಚಾರಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಜನರು ಜಾಗೃತರಾಗಬೇಕಾಗತ್ತೆ ಅಂತ ಅನಿಸುತ್ತೆ. ಎಸ್ ಸರ್, ಸರ್ ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇತ್ತಾ ನಾಗರಾಜ್ ಅವರೇ?
3: ಲಸಿಕೆ ಯಾವುದು ಇಲ್ವಾ ಇದೊಂದು?
1: ಇಲ್ಲ, ಲಸಿಕೆ ಯಾವುದು ಇಲ್ಲ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಒಂದು ಲಸಿಕೆ ಬಂದಿದೆ ಗರ್ಭಕೋಶದ ಕ್ಯಾನ್ಸರ್ಗೆ ಅಂದ್ಕೊಂಡು ಬಂದಿದೆ, ಖಂಡಿತ ಅದು ಉಪಯೋಗ ಆಗುತ್ತೆ. ಆದರೆ ಜನರ ತಪ್ಪು ಕಲ್ಪನೆ ಏನಿದೆ ಅಂತಂದರೆ ಕ್ಯಾನ್ಸರ್ಗೆ ಲಸಿಕೆ ಬಂದಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಕ್ಯಾನ್ಸರ್ಗೆ ಬಂದಿಲ್ಲ ಲಸಿಕೆ, ಇದು ಗರ್ಭಕೋಶನ ಒಂದು ಏನಿದು ವೈರಸ್ ಇಂದ ಮಾಡೋಂಥ ಒಂದು ಕಾಯಿಲೆ ಕ್ಯಾನ್ಸರ್ ಬರುತ್ತೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಆ ವೈರಸ್ಸಿಂದ ಗರ್ಭಕೋಶ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರ್ ಎಲ್ಲ ಬರ್ತಿತ್ತಲ್ಲ, ಅದನ್ನು ತಡೆಗಟ್ಟೋದಕ್ಕೆ ಮಾತ್ರ ಬಂದಿರೋಂಥ ವ್ಯಾಕ್ಸಿನ್ ಇದು. ಹೆಣ್ಮಕ್ಳು ಗಂಡ್ಮಕ್ಳು 14 ವರ್ಷ ದಾಟಿರೋರು 22 ವರ್ಷದೊಳಗಡೆ ಇದನ್ನ ಕ್ಯಾನ್ಸರ್ ತಗೊಂಡ್ರೆ ಬಹಳ ಉಪಯೋಗ ಆಗುತ್ತೆ. ಇದು ವ್ಯಾಕ್ಸಿನ್ ತಗೊಂಡ್ರೆ ಉಪಯೋಗ ಆಗುತ್ತೆ ನಾಗರಾಜ್ ಅವರೇ.
0: ಎಸ್ ಸರ್, ಕರೆಕ್ಟ್ ಆಗಿದೆ ಸರ್. ಆದರೂ ಕೇಳಿಸ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಎಸ್ ಸರ್, ಒಂದು ಯಾವುದೋ ಒಂದು ವಿಚಾರದಲ್ಲಿ ಮಾತ್ರ ಏನು ಈ ವ್ಯಾಕ್ಸಿನೇಷನ್ಸ್.
1: ಹೌದು ಹೌದು.
0: ಬಟ್ ಇಷ್ಟೆಲ್ಲ ಆಧುನಿಕತೆ ಇದ್ದು ತಂತ್ರಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರ ಮುಂದುವರೆದಿದ್ದು, ಇವುಗಳಿಗೆ ಸಂಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಅಥವಾ ಅದನ್ನು ವ್ಯಾಕ್ಸಿನೇಷನ್ ರೀತಿ ಪ್ರಿವೆಂಟ್ ಮಾಡಲಿಕ್ಕೆ ಕಂಡಿಡಿಯಕ್ಕೆ ಏನು ಸವಾಲಿದೆ ಅಂತ ಅಂತೀರ?
1: ಕ್ಯಾನ್ಸರ್ ಈಗ ಫಾರ್ ಎಕ್ಸಾಂಪಲ್, ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮುಂಚೆನೆ, ಈಗ ಒಂದು ವೈರಸ್ ಎಚ್ ಐ ವಿ ವೈರಸ್, ಅದಕ್ಕೆ ನಾವಿನ್ನೂ ಸಕ್ಸೀಡ್ ಆಗಕ್ಕಾಗಿಲ್ಲ, ಅದಕ್ಕೆ ಇನ್ನೂ ವ್ಯಾಕ್ಸಿನ್ ಕಂಡಿಡಿಯಕ್ಕಾಗಿಲ್ಲ ನಾವು. ಸೊ ಉದಾಹರಣೆಗೆ ಯಾಕೆ ಅಂತಂದ್ರೆ ಕ್ಯಾನ್ಸರ್ ಒಂದು ಕಾರಣ ಇಲ್ಲ, ಒಂದು ನಿರ್ದಿಷ್ಟವಾದ ಕಾರಣ ಈ ಮೆಕ್ಯಾನಿಸಮ್ ಇಂದ ಬಂತು ಇದು ಹಿಂಗೆ
0: ದೇಹ ಅದನ್ನ ಬ್ರೇಕ್ ಹಾಕಿದ್ರೆ ಇದು ಹೋಗಲ್ಲ ಮುಂದೆ ಅನ್ನಂಗಿಲ್ಲ
1: ಅನ್ನಂಗಿಲ್ಲ. ಅದಕ್ಕೆ ನಾವು ಒಂದಿಕ್ಕಲ್ಲಿ ಹೋದ್ರೆ ಕ್ಯಾನ್ಸರ್ಗೆ ಅದು ನಾನಾ ದಿಕ್ಕುಗಳಲ್ಲಿ
0: ಸ್ಪ್ರೆಡ್ ಆಗುತ್ತೆ
1: ಮತ್ತೆ ದಾರಿ ಹುಡುಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವಿನ್ನೂ ಅದರಲ್ಲಿ ಯಶಸ್ ಕಂಡಿಲ್ಲ, ಯಾವ್ದ್ರಲ್ಲಿ ಟ್ರೀಟ್ಮೆಂಟ್ ಅಲ್ಲೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಫೋರ್ಗೆ ಟ್ರೀಟ್ಮೆಂಟ್ ಅಲ್ಲೂ ನಾವು ಸ್ಟೇಜ್ ಫೋರ್ ಪೇಷಂಟ್ ನಾವು ಗುಣಪಡಿಸೋಕ್ಕಾಗಲ್ಲ, ಮತ್ತೆ ವ್ಯಾಕ್ಸಿನ್ ಅಲ್ಲೂ ನಾವು ಇದರಲ್ಲಿ ಯಶಸ್ ಕಾಣಲಿಕ್ಕೆ ಆಗಿಲ್ಲ. ಬಟ್ ಹಂಗು ಆ ರೀತಿ ಹೋಲಿಸ್ಕೊಂಡ್ರೆ ಈಗ ಒಂದು 20-25 ವರ್ಷದ ಹಿಂದಕ್ಕೂ ಅಂದ್ರೆ 2000 ಇಸ್ವಿಗೂ 2026 ಇಸ್ವಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೀವಿ. ಟ್ರೀಟ್ಮೆಂಟ್ ಅಲ್ಲಾಗ್ಲಿ ಮತ್ತೆ ಸಂಶೋಧನೆ ಅಲ್ಲಾಗ್ಲಿ ಜನಗಳನ್ನ ಉಳಿಸ್ತಾ ಇದ್ದೀವಿ, ಅವ್ರನ್ನ ಇನ್ನೂ ಕಾಪಾಡ್ತಾ ಇದ್ದೀವಿ, ಅವ್ರನ್ನ ಸಾವಿನ ದೌಡೆಯಿಂದ ನಾವು ಕರ್ಕೊಂಬಂದು ಅವ್ರಿಗಿನ್ನೂ ಹೊಸ ಬದುಕುಗಳನ್ನ ವೈದ್ಯಕೀಯ ತಂಡ ಕಟ್ಕೊಡ್ತಾ ಇದೆ ಅಂತ
0: ಹೇಳಕ್ಕೆ ಇಷ್ಟಪಡ್ತೀನಿ. ಪೂರ್ಣ ಪ್ರಮಾಣದಲ್ಲಿ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಿರ್ವಹಣೆಗೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಎಸ್ ಸರ್. ಸರ್, ಕಳೆದ ಪ್ರಶ್ನೆಯಲ್ಲಿ ನಾನು ಕೇಳ್ತಾ ಇದ್ದೆ, ಸೊ ಔಷಧಗಳಲ್ಲಿ ಹೇಗೆ ಗುಣಪಡಿಸ್ತೀರಿ ಅಂತ ನಾನು ಕಿರಣ್ ಸರ್ನ ಕೇಳ್ತಾ ಇದ್ದೆ. ಆ ಔಷಧಗಳಲ್ಲಿ ಆಗದಂತಹ ಸಂದರ್ಭದಲ್ಲಿ ಅಥವಾ ನೆಕ್ಸ್ಟ್ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ತಮಗೆ ಕಳಿಸ್ತಾರೆ ಅಂತ ಹೇಳಿದ್ರು. ಸೊ ಯಾವ ಸಂದರ್ಭದಲ್ಲಿ ತಮ್ಮ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ, ಸೊ ಆ ಶಸ್ತ್ರಚಿಕಿತ್ಸೆಯಿಂದ ಹೇಗೆ ರಿಕವರಿ ಆಗ್ಲಿಕ್ಕೆ ಅವಕಾಶಗಳಿದೆ?
1: ಶಸ್ತ್ರಚಿಕಿತ್ಸೆ ಸ್ಟೇಜ್ ಫೋರ್ಗೆ ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸಕ್ ಆಗೋದಿಲ್ಲ. ಸೊ ನಮ್ದು ರೋಲು ಏನಿದ್ರು ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ತ್ರೀ. ಶಸ್ತ್ರಚಿಕಿತ್ಸೆ ಅದು ಒಂದೊಂದು ಅಂಗದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಉದಾಹರಣೆಗೆ ಸ್ತನ ಕ್ಯಾನ್ಸರ್ ಭಾಳ ಅರ್ಲಿ ಸ್ಟೇಜ್ ಇದೆ ಅಂತಂದ್ರೆ, ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿದೆ ಅಂತಂದ್ರೆ ಸ್ತನ ಉಳಿಸೋ ಅಂತ ಆಪರೇಷನ್. ಮುಂಚೆ ಎಲ್ಲ ಏನಾಗ್ತಿತ್ತು, ಕಂಪ್ಲೀಟ್ ಆಗಿ ಸ್ತನ ತೆಗೆದುಬಿಡ್ತೆ, ಸ್ತನ ಕ್ಯಾನ್ಸರ್ ಅಂದ್ರೆ ಸ್ತನ ತೆಗೆದುಬಿಡ್ತಾ ಇದ್ವಿ. ಈಗ ಸ್ತನ ಉಳಿಸೋ ಅಂತ ಆಪರೇಷನ್, ಅಲ್ಲಿಗೆ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡಿ ಅದೇನಾದ್ರೂ ಸ್ಪ್ರೆಡ್ ಆಗಿದೆಯಾ ಅಕ್ಕಪಕ್ಕಕ್ಕೆ, ಆಕ್ಸಿಲ್ ಆಗಿ ಅಂದ್ರೆ ಕಂಕ್ಲ ತರ ಸ್ಪ್ರೆಡ್ ಆಗಿದೆಯಾ ಅಂತ ನಾವೆಲ್ಲ ಪ್ರಶ್ನೆ ಅದನ್ನ ಇಂಜೆಕ್ಷನ್ ಕೊಟ್ಟು ನೋಡ್ಬೋದು ಏನಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ಕೆಮಿಕಲ್ ಇಂಜೆಕ್ಷನ್ಸ್ ಕೊಟ್ಟು. ಈ ತರದ ಸಾಧನೆಗಳನ್ನೆಲ್ಲ ಉಪಯೋಗಿಸಿ ನಾವು ಅಂಗಗಳನ್ನ ಉಳಿಸೋ ಅಂತ ಆಪರೇಷನ್ಗಳು ಇವಾಗ ಹೆಚ್ಚು ಹೆಚ್ಚು ಸರ್ಜರಿಗಳು ಮಾಡ್ತಾ ಇದೀವಿ. ಕನ್ಸರ್ವೇಟಿವ್ ಸರ್ಜರಿ ಅಂತ ಹೇಳ್ತೀವಿ. ಮುಂಚೆ ಈಗ ಕಾಲ್ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಕಾಲ್ ತೆಗೆದು ಬಿಡ್ತಾ ಇದ್ವಿ ಆತರ.
0: ಅಂದ್ರೆ ಒಂದು ಮೊದಲನೇ ಹಂತ ಅಥವಾ ಎರಡನೇ ಹಂತದಲ್ಲಿ ಇರುವಂತಹ ಗಂಟುಗಳನ್ನ ಅದನ್ನ ತೆಗೆಯೋದ್ರಿಂದ ಮುಂದೆ ಸ್ಪ್ರೆಡ್ ಆಗಬಹುದಾದ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆಗಳು ಇದೆ ಅಂತ. ಎಸ್ ಸರ್. ಕಿರಣ್ ಸರ್, ತಾವು ಹೇಳಿದ್ರಿ ಒಂದು ಮೆಡಿಸಿನ್ಸು ಅಥವಾ ಕ್ಯೂಮೊಥೆರಪಿ ಇವೆಲ್ಲನೂ ಕೊಡ್ತೀವಿ, ಅದಕ್ಕೆ ಜನರು ಸ್ವಲ್ಪ ಗಾಬರಿ ಆಗ್ತಾರೆ ಅನ್ನೋದೆಲ್ಲ ಇತ್ತು. ಸೊ ಅವರ ಗಾಬರಿಗೆ ಕಾರಣಗಳನ್ನ ಕೇಳ್ತೀನಿ ಸರ್, ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ. ನಮಸ್ತೆ. ಹಲೋ, ನಮಸ್ತೆ.
4: ನಮಸ್ತೆ.
0: ಹಾಂ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
4: ಸರ್, ದರ್ಶನ್.
0: ದರ್ಶನ್ ಎಲ್ಲಿಂದ?
4: ಸರ್, ಮೈಸೂರಿಂದ.
0: ಹ್ಮ್, ಕೇಳಿ ತಮ್ಮ ಪ್ರಶ್ನೆ ಕೇಳಿ ದರ್ಶನ್ ಅವರೇ.
4: ಸರ್, ಸರ್, ಇವಾಗ ಕ್ಯಾನ್ಸರ್ ಇವಾಗ ಹಲೋ
1: ಹೇಳಿ ಹೇಳಿ ಹೇಳಿ ದರ್ಶನ್ ಅವ್ರು ಹೇಳಿ
2: ಹೇಳಿ ಮುಂದೆ
4: ಸ್ವಲ್ಪ ವಾಯ್ಸ್.
0: ಹೌದೌದು, ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಈ ದಿನ. ಹೇಳಿ, ಕೇಳಿಸ್ಕೊಳ್ತಾ ಇದೀವಿ, ಹೇಳಿ ತಮ್ಮ ಪ್ರಶ್ನೆ ಕೇಳಿ.
4: ಸರ್, ಅಂದ್ರೆ ಇವಾಗ ಕ್ಯಾನ್ಸರ್ ಇಂದ ಇವಾಗ ಕ್ಯಾನ್ಸರ್ ಬಂದ ವ್ಯಕ್ತಿಗೆ ಈಗ ಪೇಷಂಟ್ಗೆ ಇವಾಗ ಕೆಲವರಿಂದ ಅವ್ರನ್ನ ಮುಟ್ಟಕ್ಕೂ ಕೂಡ ಇದ್ ಮಾಡ್ತಾರೆ, ಇಂಜರಿ ತರ ಇವಾಗ ಇಲ್ಲಿ ನಮ್ಗೂ ಇನ್ಫೆಕ್ಷನ್ ಆಗುತ್ತೆ ನಮ್ಗೂ ಅಡರುತ್ತೆ ಅನ್ನೋ ಅನ್ಬಿಟ್ಟು ಇದ್ ಮಾಡ್ತಾರೆ ಸರ್. ಅಂದ್ರೆ ಇವಾಗ
0: ಗೊತ್ತಾಯ್ತು ತಮ್ಮ ಪ್ರಶ್ನೆ.
4: ಇವಾಗ ಯಾವ ರೀತಿ ಮುಕ್ತಗೊಳ್ಬೇಕು ಸರ್? ಮತ್ತ ಇವಾಗಿನ ಚಿಕ್ಕ ಮಕ್ಳು ಆಗಿರ್ಬೋದು, ಇಲ್ಲ ವೃದ್ಧರಾಗ್ಬೋದು, ಇಲ್ಲಾಂದ್ರೆ ಇವಾಗಿನ ಯೂತ್ ಇವಾಗ ಯೂತ್ ಜನರೇಷನ್ ಇದೆಯಲ್ಲ ಸರ್, ಇವಾಗ ಜಾಸ್ತಿ ಬೀಡಿ ಸಿಗರೇಟ್ ಗುಟ್ಕಾ ಐಟಮ್ ಮತ್ತೆ ಡ್ರಿಂಕ್ಸ್ ಈ ತರ ಅಡಿಕ್ಟ್ ಆಗ್ತಿದಾರೆ ಸರ್, ಅದರಿಂದ ಕ್ಯಾನ್ಸರ್ ಬೇಗ ಕೂಡ ಬರೋ ಚಾನ್ಸಸ್ ಐತೆ. ಇವಾಗಿನ ಯೂತ್ ಪ್ರಜೆಗಳು ಯಾವ ರೀತಿ ಎಚ್ಚರಿಸಿಕೊಳ್ಳಬೇಕು ಸರ್?
0: ಎಸ್ ದರ್ಶನ್ ಅವರೇ,
2: ದರ್ಶನ್ ಅವರೇ ತುಂಬಾ ಇಂಪಾರ್ಟೆಂಟ್ ಇದು. ಡೈಲಿ ಬರುವಂತ ಪೇಷಂಟ್ಸ್ ಗಳು ಕೇಳುವಂತ ಪ್ರಶ್ನೆ ಇದು. ಸರ್, ನಮ್ಮ ತಾಯಿಗೆ ಕ್ಯಾನ್ಸರ್ ಇದೆ, ಅವರು ಸಪರೇಟ್ ಆಗಿರ್ಬೇಕಾ, ಅವ್ರ ಜೊತೆ ನಾವು ಊಟ ಮಾಡ್ಬೋದಾ, ಅವ್ರನ್ನ ಒಂದ್ ರೂಮ್ ಅಲ್ಲಿ ಏನಾದ್ರು ಸಪರೇಟ್ ಆಗಿಡ್ಬೇಕಾ ಅಂತ ಅನ್ನೋದು. ಎಲ್ಲಾ ಜನಗಳಿಗೂ ಹೇಳೋದೇನಂತ ಅಂದ್ರೆ, ಕ್ಯಾನ್ಸರ್ ಅಂಟು ರೋಗ ಅಲ್ಲ, ಅಂಟು ಕಾಯಿಲೆ ಅಲ್ಲ ಕ್ಯಾನ್ಸರ್. ನಿಮ್ಗೆ ಕೋವಿಡ್ ಬಂತು, ಟಿ ಬಿ ಬಂತು, ಆ ತರ ಕ್ಯಾನ್ಸರ್ ಅಲ್ಲ. ಕ್ಯಾನ್ಸರ್ ಅನ್ನೋದು ಇನ್ನೊಂದು ಶುಗರು ಬಿ ಪಿ ತರ ಅಷ್ಟೆ. ಒಬ್ಬರಿಂದ ಒಬ್ಬರಿಗೆ ಕ್ಯಾನ್ಸರ್ ಹರಡಲ್ಲ, ಅವ್ರ ಜೊತೆ ಇರೋದ್ರಿಂದ, ಅವ್ರ ಜೊತೆ ಊಟ ಮಾಡೋದ್ರಿಂದ, ಇಲ್ಲ ಅವ್ರ ಜೊತೆ ಸಂಸಾರ ಮಾಡೋದ್ರಿಂದ ಆಗಲಿ, ಮಕ್ಕಳುಗಳು ಆಟಾಡೋದ್ರಿಂದ ಆಗಲಿ, ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ. ಕ್ಯಾನ್ಸರ್ ಅಂಟು ರೋಗ ಅಲ್ಲ. ಒಂದು ಇದನ್ನು ಮನೆಯವರು ಅರ್ಥ ಮಾಡ್ಕೋಬೇಕು. ಪ್ಲಸ್ ಸುಮಾರು ಜನ ಪಾಪ ಪೇಷಂಟ್ಸ್ಗಳು ಬಂದು ಹತ್ಕೊಂಡು, ಸರ್ ನನಗೆ ಸಪ್ರೇಟಾಗಿ ಒಂದು ತಟ್ಟೆ ಲೋಟ ಕೊಟ್ಬಿಟ್ಟಿದ್ದಾರೆ, ರೂಮಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬರೋರಿಗೆಲ್ಲ ನಾವು ಫಸ್ಟು ಕೀಮೋಥೆರಪಿ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನೇ ಹೇಳೋದು, ಅವ್ರಿಗೆ ಸಪ್ರೇಟ್ ಮಾಡಬೇಡಿ, ನಿಮ್ಮ ಜೊತೆನೇ ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಕೀಮೋಥೆರಪಿ ಟ್ರೀಟ್ಮೆಂಟ್ ಇಲ್ಲಿರೋ ಪೇಷಂಟ್ಸ್ಗಳು ಇದ್ದರೆ, ಅವ್ರ ಜೊತೆ ಇರೋರ್ಗೆ ಯಾರಿಗಾರು ಸ್ವಲ್ಪ ಇನ್ಫೆಕ್ಷನ್ ಆಯಿತು, ನೆಗಡಿ ಕೆಮ್ಮಾಯಿತು, ಇಲ್ಲ ಜ್ವರ ಬಂತು ಅಂತ ಅಂದರೆ, ಅವಾಗ ಅವರಿಂದ ಇವ್ರಿಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ.
0: ಅಂದರೆ ಪೇಷಂಟಿಂದ ಇವ್ರಿಗೆ ಬರಲ್ಲ,
2: ಇಲ್ಲ
0: ಕೇರ್ಟೇಕರ್ಸ್
2: ಇಲ್ಲ. ಯಾಕಂದರೆ ಕೀಮೋಥೆರಪಿ ಕೊಟ್ಟಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಕಮ್ಮಿ ಆದಾಗ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇರ್ಟೇಕರ್ಸ್ಗಳು ಯಾರ ಜೊತೆಲಿ ಇರ್ತಾರೆ, ಅವ್ರಿಗೇನಾದರೂ ನೆಗಡಿ ಕೆಮ್ಮು ಇದೆ ಅಂತಂದರೆ ನೀವು ಪೇಷಂಟ್ ಹತ್ರ ಹೋಗ್ಬಿಡಿ ಅಂತ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನು ಪೇಷಂಟ್ ಜೊತೆ ನೀವು ಆರಾಮಾಗಿ ರೆಗ್ಯುಲರ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಜೊತೆಲಿ ಊಟ ಮಾಡ್ಬೋದು, ಎಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು, ಆದರೆ ಏನು ಹರಡುವಂಥದ್ದಲ್ಲ. ಒಂದು ಎರಡನೇದು, ಅವರು ತಂಬಾಕು ಎಲ್ಲ ಹೇಗೆ ಇದು ಮಾಡೋದು ಅಕಸ್ಮಾತ್ ಯೂತ್ಸ್ ಎಲ್ಲ ಒಂದು ತಂಬಾಕು ಬಿಡಬೇಕು, ಇಲ್ಲ ಇದನ್ನು ಟೊಬ್ಯಾಕೋನ ನಾವು ಸಿಗರೇಟು ಬೀಡಿ ಎಲ್ಲ ಬಿಡಬೇಕು ಅಂತ ಮನಸ್ಸು ಮಾಡಬೇಕು. ಒಂದು ದೃಢ ಮನಸ್ಸು ಮಾಡಬೇಕು. ಸುಮಾರು ಡಿ ಅಡಿಕ್ಷನ್ ಸೆಂಟರ್ಸ್ಗಳಿದ್ದಾವೆ, ಅದಕ್ಕೆ ಅಂತಲೇ ಸಪ್ರೇಟ್ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ಅದನ್ನು ತಗೊಂಡು ಅದರಿಂದ ವ್ಯಸನ ಮುಕ್ತರಾಗ್ಬೋದು.
0: ಅದೇ ಕ್ಷಣಿಕ ಸಂತೋಷಕ್ಕೆ ಇಡೀ ಜೀವನವನ್ನೇ ಕಳ್ಕೊಬೇಕಾಗುತ್ತೆ. ಆ ಕ್ಷಣದಲ್ಲಿ ಬಹಳ ಮಜಾ ಕೊಡುತ್ತೆ ಅವ್ರಿಗೆ, ಆದರೆ ಜೀವನ ಪೂರ್ತಿ ನರಳಬೇಕಾಗತ್ತೆ. ಸೊ ಅದು ಒಂದು ಮಾಹಿತಿ ಅಥವಾ ಜಾಗೃತಿ ಅವ್ರಿಗಿದ್ರೆ ಬಹುಶಃ ಇದರಿಂದ ದೂರ ಇರುವಂತಹ ಸಾಧ್ಯತೆ ಇರುತ್ತೆ. ಎಸ್ ದರ್ಶನ್ ಅವರೇ, ಬಹುಶಃ ತಾವು ಕೇಳಿದ ಪ್ರಶ್ನೆ ಬಹು ಮುಖ್ಯವಾಗಿದ್ದು, ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇಂದ ಈಗಾಗಲೇ ಆಲ್ರೆಡಿ ಅವರು ಕ್ಯಾನ್ಸರ್ ಬಂತು ಇದು ವಾಸಿ ಆಗಲ್ಲ ಅನ್ನೋ ನೋವಿನಲ್ಲಿ ಇರ್ತಾರೆ, ಏನಾದರೂ ಸ್ಟಿಗ್ಮಾ ಅಥವಾ ಡಿಸ್ಕ್ರಿಮಿನೇಷನ್ ನೀವು ಮಾಡಿಬಿಟ್ರೆ ಮತ್ತೆ ಕುಗ್ಗೋಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ಇದು ಚಿಕಿತ್ಸೆ ಅಷ್ಟೇ ಪ್ರಮಾಣ
2: ತುಂಬ
0: ಮುಖ್ಯವಾಗಿದ್ದು ಅಂತ ನಾನು ಭಾವಿಸ್ಕೊಳ್ತೀನಿ. ಬಹುಶಃ ಸರ್ ಹೇಳ್ದಂಗೆನೆ
2: ಅವ್ರಿಗೆ ಒಂದು ಸೋಷಿಯಲ್ ಸಪೋರ್ಟ್, ಮಾರಲ್ ಸಪೋರ್ಟ್ ಬೇಕಾಗಿರುತ್ತೆ ಪೇಷಂಟ್ಸ್ಗಳಿಗೆ, ಟ್ರೀಟ್ಮೆಂಟ್ ಇರೋ ಪೇಷಂಟ್ಸ್ಗಳಿಗೆ. ಆಲ್ರೆಡಿ ಒಳಗಡೆ ಅವ್ರಿಗೆ ಒಂದು ಮೆಂಟಲ್ ಸಪೋರ್ಟ್ ಬೇಸಿಕಲಿ, ಅದು ಫ್ಯಾಮಿಲಿ ಕಡೆಯಿಂದಾನೆ ಬರ್ಬೇಕು. ಯಾಕಂದ್ರೆ 24 hours ಫ್ಯಾಮಿಲಿ ಅವರೇ ಇರೋದ್ರಿಂದ ಎಲ್ಲೋ ಒಂದ್ಸಲ ಒಂದಿನ ಬಂದು ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೊರಟೋಗ್ತಾರೆ. ಆ ಫ್ಯಾಮಿಲಿ ನಾವು ಹೇಳಿ ಕಳಿಸ್ಬೋದು, ಬಟ್ ಫ್ಯಾಮಿಲಿ ಜೊತೆಲಿರೋರು ಯಾವ ತರ ನೋಡ್ಕೋತಾರೆ ಅದ್ರ ಮೇಲೆ ಪೇಷಂಟ್ ರಿಕವರಿ ಆಗೋದು. ಪ್ಲಸ್ ಸುಮಾರು ರಿಸರ್ಚ್ ಸಂಶೋಧನೆಗಳು ಕೂಡ ಮೆಂಟಲಿ ಸಪೋರ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕೂಡ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ ಪೇಷಂಟ್ಸ್ಗಳಿಗೆ, ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್.
0: ಎಸ್ ದರ್ಶನ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಮಾಹಿತಿಯನ್ನು ಜನರಿಗೆ ತಲುಪಿಸಿದ್ರಿ, ಥ್ಯಾಂಕ್ ಯು. ಎಸ್ ಸರ್, ಒಂದು ಇದು ಬಹಳ ಮುಖ್ಯವಾಗಿದ್ದು ಮತ್ತೊಮ್ಮೆ ಹೇಳಬೇಕು, ಇದು ಹರಡೋದಿಲ್ಲ, ಅಂಟು ರೋಗ ಅಲ್ಲ. ಹೆಚ್ಚು ಅಂದ್ರೆ ನಿಮ್ಮಿಂದನೇ ಅವ್ರಿಗೆ ತೊಂದರೆ ಆಗುತ್ತೆ, ಬಿಟ್ಟರೆ ಅವರಿಂದ ನಿಮಗೆ ತೊಂದರೆ ಆಗಲ್ಲ ಅನ್ನೋದನ್ನ ಹೇಳಿದ್ರಿ. ಖಂಡಿತವಾಗ್ಲೂ ಇದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳೇಬೇಕು. ನಾನು ಆವಾಗಲೇ ಹೇಳ್ದಂಗೆನೆ, ವೈದ್ಯರ ಚಿಕಿತ್ಸೆಯ ಜೊತೆ ನಿಮ್ಮ ಸಾಂತ್ವನ, ನಿಮ್ಮ ಪ್ರೀತಿಯ ಮಾತು, ಕಾಳಜಿ ಏನಿದೆಯಲ್ಲ, ಅದು ಮತ್ತಷ್ಟು ಅವರಿಗೆ ಒಂದಷ್ಟು ಚೇತರಿಸ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಡುತ್ತೆ. ದಯಮಾಡಿ ಈ ತಪ್ಪು ಕಲ್ಪನೆಯಿಂದ ಈಚೆ ಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್. ಎಸ್ ಸರ್, ಸರ್ ಒಂದು ಚಿಕಿತ್ಸೆ ಬಗ್ಗೆ ಮಾತನಾಡುವಾಗ ಕೀಮೋಥೆರಪಿ ಬಗ್ಗೆ ಮಾತನಾಡಿದ್ರಿ, ಅದು ಎಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿರುತ್ತೆ, ಅಂದರೆ ಅವರು ಕ್ಯಾನ್ಸರನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ಗುಣಪಡಿಸಲಿಕ್ಕೆ, ಗುಣ ಸಂಪೂರ್ಣವಾಗಿ ಆಗಲ್ಲ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ?
2: ಅಂದರೆ ಬೇಸಿಕಲಿ ಕೀಮೋಥೆರಪಿ ಅಂತ ಅನ್ನೋದು ಒಂಥರ ಕೀಮೋಥೆರಪಿ ಟ್ರೀಟ್ಮೆಂಟು ಅಂದರೆ ಜನಗಳಿಗೆ ಕೀಮೋಥೆರಪಿ ಅಂದರೆ ಯಾವುದೋ ಒಂದು ಇಂಜೆಕ್ಷನ್ ಹಾಕ್ತಾರೆ ಅಂತ. ಬಟ್ ಕೀಮೋಥೆರಪಿ ಅಂದರೆ ಒಂದು ಇಂಜೆಕ್ಷನ್ ಅಲ್ಲ, ಕೀಮೋಥೆರಪಿ ಅಂದರೆ ಒಂದು 50 ತರದ್ದು ಇಂಜೆಕ್ಷನ್ಸ್ ಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್ ಆಂಟಿಬಯೋಟಿಕ್ ಅಂದ್ರೆ ಒಂದೇ ಮಾತ್ರ ಅಲ್ಲ, ಆಂಟಿಬಯೋಟಿಕ್ ಅಂದ್ರೆ ಒಂದೇ ಇನ್ಫೆಕ್ಷನ್ ಅಲ್ಲ, ಸುಮಾರು ತರದ ಇಂಜೆಕ್ಷನ್ ಗಳು ಬೇರೆ ಬೇರೆ ಆಂಟಿಬಯೋಟಿಕ್ ಗಳು ಇರೋದ್ರಿಂದ ಅದೇ ತರ ಕೀಮೋಥೆರಪಿನಲ್ಲೂ ಬೇರೆ ಬೇರೆ ಮೆಡಿಸಿನ್ಸ್ ಗಳಿದೆ. ಸೊ ಒಂದು ಕಾಯಿಲೆಗೆ ಬೇರೆ ಮೆಡಿಸಿನ್, ಬ್ರೆಸ್ಟ್ ಕ್ಯಾನ್ಸರ್ಗೆ ಬೇರೆ ಕೀಮೋಥೆರಪಿ,

0: ಟ್ರೀಟ್ಮೆಂಟು, ಬೇರೆ ಮೆಡಿಸಿನ್ನು. ಲಂಗ್ ಕ್ಯಾನ್ಸರ್ಗೆ ಬೇರೆ ಕೀಮೋಥೆರಪಿ ಟ್ರೀಟ್ಮೆಂಟು. ಜನಗಳಲ್ಲಿ ಏನಂದರೆ, ಸರ್ ನನಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇದೆ, ನಮ್ಮನೆ ಪಕ್ಕದವ್ರಿಗೆ ಇದೆ, ಇನ್ನೊಂದು ಕ್ಯಾನ್ಸರ್ ಆಗಿತ್ತು, ಯಾವ ಕ್ಯಾನ್ಸರ್ ಅಂತ ಹೇಳಲ್ಲ ಅವರು, ಸರಿಯಾಗಿ ಗೊತ್ತಾಗಲ್ಲ. ಆಮೇಲೆ ಕೇಳಿದ್ಮೇಲೆ ಹೇಳ್ತಾರೆ ಲಂಗ್ ಕ್ಯಾನ್ಸರ್ ಆಗಿತ್ತು. ಅವ್ರಿಗೂ ಕೊಟ್ಟಿದ್ರು ಸರ್ ಟ್ರೀಟ್ಮೆಂಟು, ಅವರು ಚೆನ್ನಾಗಿದ್ದಾರೆ, ನನಗೆ ಜಾಸ್ತಿ ಕೂದಲೆಲ್ಲ ಉದುರೋಗಿದೆ, ಅವ್ರಿಗೇನು ಕೂದಲು ಉದುರಿಲ್ಲ ಅಂತ ಕೇಳ್ತಾರೆ. ಸೊ ಜನಗಳು ಏನು ಅರ್ಥ ಮಾಡ್ಕೋಬೇಕಂತ ಅಂದರೆ, ಕೀಮೋಥೆರಪಿ ಟ್ರೀಟ್ಮೆಂಟ್ ಅನ್ನೋದು ಬೇರೆ ಬೇರೆ, ಅವರವರು ಆ ಪೇಷಂಟ್ಗೆ ಯಾವ ಥರ ಕ್ಯಾನ್ಸರ್ ಇದೆ ಆ ಥರದ ತಕ್ಕಂತೆ ಬೇರೆ ಮೆಡಿಸಿನ್ ಇರುತ್ತೆ. ಲಂಗ್ ಕ್ಯಾನ್ಸರ್ಗೆ ಬೇರೆ ಕೀಮೋಥೆರಪಿ ಮೆಡಿಸಿನ್ನು, ಬ್ರೆಸ್ಟ್ ಕ್ಯಾನ್ಸರ್ಗೆ ಬೇರೆ ಕೀಮೋಥೆರಪಿ ಮೆಡಿಸಿನ್ನು. ಆ ಥರ ಕೀಮೋಥೆರಪಿ ಟ್ರೀಟ್ಮೆಂಟ್ ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ ಏನಕ್ಕೆ ಆಗುತ್ತೆ ಅಂತ ಅಂದರೆ, ಮೆಡಿಸಿನ್ಗೆ ನಾರ್ಮಲ್ ಸೆಲ್ಸ್ ಯಾವುದು, ಕ್ಯಾನ್ಸರ್ ಸೆಲ್ಸ್ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ಇಂಥದೇ ಇದೇ ಸೆಲ್ನ ಕಿಲ್ ಮಾಡಬೇಕಂತ ಗೊತ್ತಾಗಲ್ಲ. ಬೇಗ ಬೇಗ ಬೆಳೆಯುವಂಥ ಕ್ಯಾನ್ಸರ್ ಸೆಲ್ಸ್ ಬೇಗ ಬೇಗ ಬೆಳೀತಾ ಇರುತ್ತೆ, ಬೇಗ ಬೇಗ ಮಲ್ಟಿಪ್ಲೈ ಆಗುತ್ತೆ. ಸೊ ನಾರ್ಮಲ್ ಸೆಲ್ಸ್ಗಳು ಒಂದಿನ, ಎಕ್ಸಾಂಪಲ್ ಆಗಿ ಒಂದಿನ ತಗೊಂಡ್ರೆ ಕೀಮೋಥೆರಪಿ ಅಲ್ಲ ಸಾರಿ ಕ್ಯಾನ್ಸರ್ ಸೆಲ್ಸ್ಗಳು ಒಂದು ಗಂಟೆಲೇ ಡಿವೈಡ್ ಆಗಿಬಿಡುತ್ತೆ. ಸೊ ಆ ಥರ ಎಕ್ಸಾಂಪಲ್
1: ಇವತ್ತಿನ ಕೆಟ್ಟ ಜನಗಳ ರೀತಿ.
0: ಸೊ ಹಾಗಾಗಿ ಈ ಕೀಮೋಥೆರಪಿ ಏನು ಮಾಡುತ್ತೆ, ಯಾವ್ಯಾವ ದೇಹದಲ್ಲಿ ಎಲ್ಲೆಲ್ಲಿ ಬೇಗ ಬೇಗ ಮಲ್ಟಿಪ್ಲೈ ಆಗ್ತಿರುತ್ತೋ ಎಲ್ಲ ಸೆಲ್ಗಳನ್ನ ಒಂಥರ ಮಾಸ್ ಕಿಲ್ಲಿಂಗ್ ಥರ ವಾರ್. ಕೆಟ್ಟವರು ಸಾಯ್ತಾರೆ, ಒಳ್ಳೆಯವರು ಸಾಯ್ತಾರೆ, ಸೈನಿಕರುಗಳು ವಾರಲ್ಲಿ ಅಂತ ಅನ್ನೋ ಥರ, ಆ ಥರ ಕೀಮೋಥೆರಪಿ. ಅದಕ್ಕೆ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ. ಸೊ ಈಗ ನಮ್ಮ ದೇಹದಲ್ಲಿ ಜಾಸ್ತಿ ಡಿವೈಡ್ ಆಗುವಂಥ ಜೀವಕೋಶಗಳು ಎಲ್ಲಿದ್ದಾವೆ ಅಂತ ಅಂದರೆ, ಒಂದು ತಲೆ ಕೂದಲು, ಒಂದು ಬಾಯಿ, ಇನ್ನೊಂದು ಕರುಳು. ಹಾಗಾಗಿ ಎಲ್ಲ ಪೇಷಂಟ್ಸ್ಗಳಿಗೂ ಈ ತಲೆ ಕೂದಲದು, ಬಾಯಿದು ಮತ್ತು ಕರುಳಲ್ಲಿ ಜೀವಕೋಶಗಳೇನಿರುತ್ತೆ ಅದು ಜಾಸ್ತಿ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಅದು ಕೂಡ ಬೇಗ ಬೇಗ ಮಲ್ಟಿಪ್ಲೈ ಆಗ್ತಿರುತ್ತೆ, ಕ್ಯಾನ್ಸರ್ ಸೆಲ್ ಥರನೇ ಬೇಗ ಬೇಗ ಮಲ್ಟಿಪ್ಲೈ ಆಗ್ತಿರುತ್ತೆ. ಹಾಗಾಗಿ ಕೀಮೋಥೆರಪಿ ತೊಗೊಂಡಾಗ ಎಲ್ರಿಗೂ ಹೇರ್ಫಾಲ್ ಆಗೇ ಆಗುತ್ತೆ, ಬಾಯಲ್ಲಿ ಸ್ವಲ್ಪ ಹುಣ್ಣಾಗೋದು ಆಗುತ್ತೆ ಮತ್ತು ಭೇದಿ ಆಗೋದು. ಸೊ ಕೀಮೋಥೆರಪಿ ಕೊಟ್ಟಾಗ ಏನಾಗುತ್ತೆ, ಸೆಲ್ಸ್ಗಳೆಲ್ಲ ಬೇಗ ಬೇಗ ಸಾಯ್ತವೆ, ನಾರ್ಮಲ್ ಸೆಲ್ಸ್ಗಳು ಸಾಯ್ತವೆ, ಕ್ಯಾನ್ಸರ್ ಸೆಲ್ಸ್ಗಳು ಸಾಯ್ತವೆ. ಕ್ಯಾನ್ಸರ್ ಸೆಲ್ಸ್ಗಳೆಲ್ಲ ಸತ್ತಮೇಲೆ ಅದು ಗಂಟು ಶ್ರಿಂಕ್ ಆಗುತ್ತೆ, ಆಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗಿಬೋದು. ಮೊದಲನೇ ಸ್ಟೇಜ್, ಎರಡನೇ ಸ್ಟೇಜು, ಮೂರನೇ ಸ್ಟೇಜ್ ಆಗಿದ್ರೆ, ನಾಲ್ಕನೇ ಸ್ಟೇಜ್ ಆಗಿದ್ರೆ ನಾವಾಗಲೇ ಹೇಳ್ದಂಗೆ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ, ಬರೀ ಕಂಟ್ರೋಲ್ ಮಾಡ್ಬೋದು. ಗಂಟು ಸಣ್ಣ ಆಗುತ್ತೆ, ಸಣ್ಣಾಗಿರೋ ಗಂಟನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಇನ್ನೊಂದು ಲೋಡ್ ಹೋಸಲ್ಲಿ ಒಂದು ಮಾತ್ರೆನೋ ಏನೋ ಒಂದು ಕೊಡ್ತೀವಿ, ಆದಷ್ಟು ಇದೇ ಥರ ಕಂಟ್ರೋಲ್ ಮಾಡ್ಕೊಂಡು ಮಾಡಿಕೊಂಡು. ಮತ್ತೇನಾದರೂ ಈಗ ಕೊಡೋ ಮಾತ್ರೆಗಳಿಗೆ ಮತ್ತೆ ಜಾಸ್ತಿ ಆಯಿತು, ಕ್ಯಾನ್ಸರ್ ಜಾಸ್ತಿ ಆಯಿತು, ಯಾಕಂದರೆ ಒಂದು ಒಂದ್ಸಲ ಕೀಮೋಥೆರಪಿ ಕೊಟ್ಟು ಫೋರ್ ಸ್ಟೇಜಲ್ಲಿ ಕಂಟ್ರೋಲ್ ಆಯ್ತು ಅಂತ ಅಂದರೆ ಅದು ಕ್ಯೂರ್ ಅಂತಲ್ಲ, ಅದು ಬರೀ ಕಂಟ್ರೋಲ್ ಆಗಿದೆ ಅಷ್ಟೇ, ಒಂದು ಟೆಂಪ್ರರಿ ಆಗಿ ನಾವು ಸಪ್ರೆಸ್ ಮಾಡಿದ್ದೀವಿ ಅಂತ. ಮತ್ತೆ ಅದು ಮ್ಯೂಟೇಷನ್ ಆಗುತ್ತೆ, ಗುಣಲಕ್ಷಣಗಳನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಈ ಡಿಡಿಟಿ ಆಗ್ತಾಗ ಇರುವೆಗಳು ಸ್ಟಾರ್ಟಿಂಗ್ ಚೆನ್ನಾಗಿ ಸಾಯ್ತವೆ, ಆಮೇಲೆ ಆಮೇಲೆ ಡಿಡಿಟಿನ ತಿನ್ಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಆ ಥರ ರೆಸಿಸ್ಟೆನ್ಸ್ ಥರ ಡೆವಲಪ್ ಆಗುತ್ತೆ, ಆ ರೆಸಿಸ್ಟೆನ್ಸ್ ಡೆವಲಪ್ ಆದಾಗ ಮತ್ತೆ ಮೆಡಿಸಿನ್ ಚೇಂಜ್ ಮಾಡಬೇಕು. ಸೊ ಪೇಷಂಟ್ ಇರೋವರೆಗೂ ಫೋರ್ ಸ್ಟೇಜಲ್ಲಿ ಈ ಥರ ಸ್ವಲ್ಪ ಕೊಡೋದು, ಸ್ವಲ್ಪ ನಿಲ್ಲಿಸೋದು, ಸ್ವಲ್ಪ ಕೊಡೋದು, ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಅವ್ರದ್ದು ಸರ್ವೈವಲ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ.
1: ರವಿ ಸರ್, ಏನು ಕ್ಯಾನ್ಸರ್ ರೋಗಿ ಬಗ್ಗೆ, ಕ್ಯಾನ್ಸರ್ ಹೊಂದಿರೋರ ಬಗ್ಗೆ ಮಾತಾಡ್ತಿದ್ವಿ, ಅವ್ರ ಚಿಕಿತ್ಸೆ ಬಗ್ಗೆ ಮಾತನಾಡ್ತಿದ್ವಿ, ಅಷ್ಟೇ ಬಹಳ ಮಹತ್ವವಾದದ್ದು ಅಥವಾ ಪ್ರಮುಖವಾದದ್ದು ಈ ಕೇರ್ ಟೇಕರ್ಸ್. ಸೊ ಈ ಕೇರ್ ಟೇಕರ್ಸು ಏನೆಲ್ಲ ಜ್ಞಾನವನ್ನು ಪಡ್ಕೊಂಡಿರಬೇಕು ಅಥವಾ ಅವರ ಪೇಷನ್ಸ್ ಇದೆಯಲ್ಲ, ತಾಳ್ಮೆ ಬೇಕಲ್ಲ, ಯಾಕಂದರೆ ನಾವು ಹೇಳ್ತೀವಿ ಏನೋ ಅವ್ರು ನೋಡ್ಕೊಳಕ್ಕಾಗಲ್ವ ಅಂತ, ಬಟ್ ಅವ್ರಿಗೂ ಕೂಡ ಫ್ರಸ್ಟ್ರೇಷನ್ಸ್ ಆಗ್ತಿರುತ್ತೆ ಅದನ್ನೇ ನೋಡಿ ನೋಡಿ. ಆ ಥರದವ್ರಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ?
2: ಏನಿಲ್ಲ, ಫಸ್ಟು ಅವರು ಕಾಯಿಲೆನ ಒಪ್ಕೋಬೇಕು, ಕಾಯಿಲೆ ಬಂದಿದೆ, ಇದೊಂದು ಕಾಯಿಲೆ, ಬಿ ಪಿ ಶುಗರ್ ಬಂದಂಗೆ ಇವಾಗ ಕ್ಯಾನ್ಸರ್ ಕಾಯಿಲೆ ಅದು ಅಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ ಇವಾಗ. ಮತ್ತೆ ಅವರೊಂದು ದೃಢ ನಿರ್ಧಾರ ತಗೋಬೇಕು, ನಾವು ಈಗ ಡಾಕ್ಟ್ರು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ವಾಸಿ ಆಗುತ್ತೆ ಅಂತಂದ್ರೆ ಅವ್ರು ಮೋಟಿವೇಟ್ ಮಾಡಬೇಕು ಪೇಷಂಟ್ನ. ಈಗ ಕಿರಣ್ ಸರ್ ಹೇಳ್ದಂಗೆ ಕೀಮೋಥೆರಪಿ ಅವ್ರನ್ನ ಬಹಳ ಸೂಕ್ಷ್ಮ ಇರ್ತಾರೆ, ಅವರು ತುಂಬ ಫ್ರೆಜೈಲ್ ಅಂದರೆ ಅವ್ರನ್ನ ನೋಡ್ಕೊಳ್ಳೋಂಥ ಪರಿಸ್ಥಿತಿಲಿ ಅವ್ರಿಗೆ ಈ ತಂಗಳು ಊಟ ಕೊಡೋದು, ಬಿಸಿಯಾದಂಥ ಆವಾಗ ಮಾಡಿ ಅಡುಗೆ ಕೊಟ್ಟರೆ ಈ ಊಟದಿಂದ ಬರೋ ಇನ್ಫೆಕ್ಷನ್ಗಳನ್ನ ತಡಿಬೋದು. ಹೊರಗಡೆ ಎಲ್ಲೂ ಊಟ ಮಾಡಿಸ್ದೇನೆ ಅವ್ರಿಗೆ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿ ಮಾಡೋವಂಥದ್ದು, ಈ ಥರ ಒಂದು
1: ಅಂದರೆ ಆಹಾರದ ಬಗ್ಗೆ ಜ್ಞಾನ
2: ಇರಬೇಕು ಅವ್ರಿಗೆ. ಮತ್ತೆ ಮಾನಸಿಕವಾಗಿ ಅವರು ಫಸ್ಟು ಕಾನ್ಫಿಡೆಂಟ್ ಆಗಿರಬೇಕು, ಯಾರಿಗೆ ಪೇಷಂಟ್ ಪಕ್ಕದಲ್ಲಿರೋ ಅಂಥವ್ರಿಗೆ, ಅವ್ರ ಸಿಬ್ಲಿಂಗ್ಸು, ಅವರು ಏನು ಸ್ಪೌಸ್ಗಳಾಗಲಿ ಯಾರಾದ್ರಾಗಲಿ ಅವ್ರಿಗೆ ಗಂಡನೋ ಹೆಂಡತಿನೋ ಯಾರಾಗಲಿ, ಯಾಕೆಂತಂದರೆ ನಮ್ಮ ಅನುಭವದ ಪ್ರಕಾರ ಯಾರು ಬಹಳ ಚೆನ್ನಾಗಿ ಮುತುವರ್ಜಿಯಿಂದ ಪೇಷಂಟ್ನ ನೋಡ್ಕೋತಾರೆ ಆ ಪೇಷಂಟ್ಗಳು ಭಾಳ ಲವಲವಿಕೆಯಿಂದ ಇರ್ತಾರೆ.
1: ಹೌದು,
2: ಭಾಳ ಎದುರಿಸ್ತೀನಪ್ಪ ನನ್ನ ಕಾಯಿಲೆನ ಅನ್ನೋ ಒಂದು ಧೈರ್ಯ ಬರುತ್ತೆ ಅವ್ರಿಗೆ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಅಂದರೆ ನನ್ನ ಸಪೋರ್ಟ್ಗೆ ಇದ್ದಾರೆ, ನನ್ನವ್ರು ಇದ್ದಾರೆ, ಕೇರ್ ಮಾಡ್ತಾರೆ, ಆತ್ಮವಿಶ್ವಾಸ ಹೆಚ್ಚಾಗಬೇಕಾಗುತ್ತೆ. ಜೊತೆಗೆ ಅವರು ಹೇಳಬೇಕು ಏನಾಗಲ್ಲ ಇದು ಚೆನ್ನಾಗಿ ಆಗ್ತೀಯ ಅಂತ ಒಂದು ಉತ್ಸಾಹವನ್ನು ತುಂಬಿದ್ರೆ ಬಹುಶಃ ಆ ಮಾನಸಿಕತೆಯು ಕೂಡ ಅವ್ರನ್ನ ಒಂದಷ್ಟು ಶಕ್ತಿಗೊಳಿಸುತ್ತೆ ಅಂತ.
2: ಆಮೇಲೆ ಈ ಥರದ ಆಟಿಟ್ಯೂಡು ನಾವು ಬರೀ ಹಣವಂತರು ಬಡವರು ಅಂತಲ್ಲ, ಎಲ್ಲರಲ್ಲೂ ನೋಡಿದ್ದೀವಿ ಇದನ್ನು.
1: ಎಸ್ ಸರ್, ಎಸ್ ಸರ್, ಖಂಡಿತ
2: ಸರ್. ಬೇಸಿಕಲಿ
1: ಎಸ್ ಸರ್, ಎಸ್ ಸರ್, ಖಂಡಿತ ಸರ್. ಸರ್, ಕಿರಣ್ ಸರ್, ಈ ಕೇರ್ ಟೇಕರ್ಸ್ಗೆ ಒಂದೆರಡು ಸಲಹೆಗಳು ಕೊಡೋದಾದರೆ.
0: ಅದೇ ಸರ್ ಹೇಳ್ದಂಗೆ ಬೇಸಿಕಲಿ ಕ್ಯಾನ್ಸರ್ ಅಂತ ಬಂದರೆ ಇಟ್ಸ್ ನಾಟ್ ದಿ ಪೇಷಂಟ್ ಹೂ ಇಸ್ ದ ಸಫರರ್, ಪೇಷಂಟ್ ಜೊತೆಗೆ ಫ್ಯಾಮಿಲಿನೂ ಕೂಡ ಸಫರ್ ಮಾಡುತ್ತೆ.
1: ಹೌದು,
0: ಅದೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಮ್ಯೂಚುವಲ್
2: ಕೊಲ್ಯಾಟರಲ್ ಡ್ಯಾಮೇಜ್.
0: ಕೊಲ್ಯಾಟರಲ್ ಡ್ಯಾಮೇಜ್ ಹಾಗಾಗಿ
1: ಅದು ಯಾರೋ ಒಬ್ಬ ಹುಡುಗ ಅಪ್ಪನ ಜೊತೆ ಮಗನ ಜೊತೆ ಅಥವಾ ಮಗನ ಜೊತೆ ಅಪ್ಪನ ಎಳ್ಕೊಂಡು
0: ಮೊಬೈಲ್ ಬೇಕು ಅಂತ,
1: ಮೊಬೈಲ್ ಅಂತ
0: ಐಫೋನ್
1: ಅವನು ಹೋಗೋದಲ್ಲ, ಇನ್ನೊಬ್ಬರು ಎಳ್ಕೊಂಡು ಹೋಗೋ ಸಾಧ್ಯತೆಗಳು ಇರುತ್ತೆ.
0: ಹಾಗಾಗಿ ಫಸ್ಟ್ ಪ್ರಾಕ್ಟಿಕಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಕಾಯಿಲೆ ಈ ಥರ ಇದೆ, ಸ್ಟೇಜಲ್ಲಿ ಇದೆ. ತುಂಬ ಪೇಷಂಟ್ ಜೊತೆ ಮುಚ್ಚಿಡೋದ್ರಿಂದ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸುಮಾರು ಜನ ಪೇಷಂಟ್ಸ್ಗಳು ಫಸ್ಟು ಪೇಷಂಟ್ಸ್ಗಳು ಬರೋದು ಸರ್ ಅವ್ರಿಗೇನು ಹೇಳಿಬಿಡಿ, ದಯವಿಟ್ಟು ಅವ್ರಿಗೇನು ಹೇಳಿಬಿಡಿ ಅಂತ. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಪೇಷಂಟು ನಮ್ಮ ಓ ಪಿ ಡಿಗೆ ಅವ್ರು ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅವ್ರಿಗೆ. ಸುಮಾರು ಜನ ಪೇಷಂಟ್ಸ್ಗಳಿಗೆ ಈಗ ಹಳ್ಳಿಯವರಾದ್ರೇನೋ ಪರವಾಗಿಲ್ಲ. ಹೆಡ್ ಮಾಸ್ಟರ್ ಆಗಿರ್ತಾರೆ ಅವರು, ಮೊನ್ನೆ ತಾನೇ ಒಬ್ರು ಬಂದಿದ್ರು, ಅವರು ಯಾವುದೋ ಹೆಡ್ ಮಾಸ್ಟರ್, ಅವರು ಯಾವುದೋ ಸ್ಕೂಲ್ ಹೆಡ್ ಮಾಸ್ಟರ್. ಸರ್ ಅವ್ರಿಗೆ ಏನು ಗೊತ್ತಿಲ್ಲ, ಏನು ಹೇಳಬೇಡಿ ಅಂತ. ಕ್ಯಾನ್ಸರ್ ಓ ಪಿ ಡಿಗೆ ಬಂದಿರೋದು, ಮೇಲ್ಗಡೆ ಕ್ಯಾನ್ಸರ್ ವಿಭಾಗ ಅಂತಲೇ ದೊಡ್ಡದಾಗಿ ಬರೆದಿದೆ, ಆಂಕೊಲಜಿಸ್ಟ್ ಅಂತಲೇ ಇದೆ. ಸರ್ ಅವ್ರಿಗೆ ಏನು ಹೇಳಬೇಡಿ, ಏನು ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ತುಂಬ ಮುಚ್ಚಿಡೋದ್ರಿಂದ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಓಪನ್
2: ನೆಗೆಟಿವ್ ಥಾಟ್ಸ್ ಬರುತ್ತೆ.
0: ಸೊ ಕಾಯಿಲೆ ಬಗ್ಗೆ ಅಕ್ಸೆಪ್ಟೆನ್ಸ್ ಮಾಡಿಕೊಂಡು, ಇಲ್ಲ ನಾನು ಚೆನ್ನಾಗಾಗ್ತೀನಿ, ಟ್ರೀಟ್ಮೆಂಟ್ ತೊಗೊಂಡು ನಾನು ಚೆನ್ನಾಗಾಗ್ತೀನಿ ಅನ್ನೋದ್ರಿಂದ, ಓಪನ್ ಆಗಿರೋದ್ರಿಂದ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಓಪನಾಗಿ ಕೇಳ್ತಾರೆ ಅವರು. ಓಪನ್ ಆಗಿ ಕೇಳ್ಕೊಂಡು ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ತಗೋತಾರೆ. ಎಲ್ಲ ಮುಚ್ಚಿಟ್ಟು ಮುಚ್ಚಿಟ್ಟು ಮಾಡೋದ್ರಿಂದ ಏನೂ ಜಾಸ್ತಿ ಪ್ರಯೋಜನ ಇಲ್ಲ. ಪ್ಲಸ್ ಆಲ್ರೆಡಿ ಗೊತ್ತಾಗಿರುತ್ತೆ ಸುಮಾರು ಜನ ಪೇಷಂಟ್.
1: ಒಂದು ಪೇಷಂಟ್ಸ್ಗೆ ತನ್ನ ಸ್ಥಿತಿ ಗೊತ್ತಾಗಬೇಕು, ಅದು ಸರಿ ಇದೆ. ಆದರೆ ಹೇಳುವಂಥ ಸಂದರ್ಭಗಳು ಮತ್ತು ಕಮ್ಯುನಿಕೇಷನ್ನು ಮುಖ್ಯ ಆಗಬೇಕಾಗ.
0: ಸಡನ್ ಆಗಿ ಈಗ ರಿವೀಲಿಂಗ್ ಬ್ಯಾಡ್ ನ್ಯೂಸ್ ಅಂತ ಅಂದ್ಬಿಟ್ಟು ಬ್ಯಾಡ್ ನ್ಯೂಸ್ನ ಓಪನ್ ಮಾಡೋದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಸಂದರ್ಭ ಸಮಯ ಸಂದರ್ಭ ನೋಡಿಕೊಂಡು ಮಾಡಬೇಕಾಗುತ್ತೆ ಒಂದು. ಎರಡನೇದು ಜೊತೆಲಿರೋರು, ಅದೇ ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಇನ್ಫೆಕ್ಷನ್ ಅದು ಇದೆಲ್ಲ. ಇನ್ನೊಂದು ಮಾರಲ್ ಸಪೋರ್ಟ್. ನಮಗೆ ಬೇಸಿಕಲಿ ತುಂಬ ಚಾಲೆಂಜಿಂಗ್ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಅಂತಾನೆ ಫೈನಾನ್ಷಿಯಲ್ ಸಪೋರ್ಟ್.
1: ಹೌದು,
0: ಎಲ್ಲ ಪೇಷಂಟ್ಸ್ಗಳು ನಾವು ತುಂಬ ಅಷ್ಟೊಂದು ಖರ್ಚು ಮಾಡಿದ್ವಿ, ಇಷ್ಟೊಂದು ಎಲ್ಲ ಖರ್ಚು ಮಾಡ್ತಿದ್ವಿ, ಬಟ್ ಆದರೂ ಇದಾಗ್ತಿಲ್ಲ ಅಂತ ಪಾಪ ಸುಮಾರು ಜನ ಸಾಲ ಮಾಡ್ಕೊಂಬಿಡ್ತಾರೆ, ಎಲ್ಲ ಮಾರ್ಕೊಂಬಿಡ್ತಾರೆ ಎಲ್ಲನೂ. ಸೊ ಒಂದು ಹೇಳೋದೇನಂತ ಅಂದರೆ, ಕ್ಯಾನ್ಸರ್ ಕ್ಯೂರೇಬಲ್ ಅಂತ ಇದ್ದಾಗ ನಿಮ್ಮ ವೈದ್ಯರುಗಳ ಜೊತೆ ಚೆನ್ನಾಗಿ ಸಂಪರ್ಕ ಮಾಡಿ ಕರೆಕ್ಟಾಗಿ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಯಾವ ಸ್ಟೇಜಲ್ಲಿದೆ, ಯಾವ ಥರದಲ್ಲಿದೆ, ನಿಮ್ಮ ಓವರಾಲ್ ಆಗಿ ನಿಮ್ಮದು ಹಣಕಾಸಿಂದು ವ್ಯವಸ್ಥೆ ಯಾವ ಥರದ್ದಿದೆ ಅಂತ ಅಂದ್ಬಿಟ್ಟು ಮುಕ್ತವಾಗಿ ಮಾತಾಡೋದು. ಮಾತಾಡ್ಕೊಂಡು ಅದ್ರ ತಕ್ಕಂತೆ ಅವರು ರೆಡಿ ಮಾಡ್ಕೋಬೇಕಾಗುತ್ತೆ, ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ಪೇಷಂಟ್ ಹತ್ರ ಮುಚ್ಚಿಡೋದು ಬೇಡ, ಯಾಕಂದರೆ ಪೇಷಂಟ್ಗೂ ಗೊತ್ತಿರಬೇಕು. ಹಾಗಾಗಿ ಯಾಕಂದರೆ ಕ್ಯಾನ್ಸರ್ ಚಿಕಿತ್ಸೆ ಅಂತ ಬಂದಾಗ ಕೆಲವೊಂದು ಚಿಕಿತ್ಸೆಗಳು ಕಮ್ಮಿ ಇದರಲ್ಲಾಗುತ್ತೆ, ಕೆಲವೊಂದು ಚಿಕಿತ್ಸೆಗಳು ತುಂಬ ಕಾಸ್ಟ್ಲಿ ಇದ್ದಾವೆ. ಅದಿನ್ನೂ ಮಿಡ್ಲ್ ಕ್ಲಾಸ್ ಲೆವೆಲ್ಗೆ ಲೋವರ್ ಕ್ಲಾಸ್ ಲೆವೆಲ್ಗೆ ರೀಚಬಲ್ ಇಲ್ಲ.
1: ಹೌದು,
0: ತುಂಬ ಹೈ ಇನ್ಶೂರೆನ್ಸ್ ಇರಬೇಕು, ಇಲ್ಲ ಬೇರೆ ಯಾವ್ದಾದ್ರು ಸ್ಕೀಮ್ ಆ ಥರದ್ದೆಲ್ಲ ಇರಬೇಕು.
1: ಸಾಕಷ್ಟು ಸೆಲೆಬ್ರಿಟಿಗಳು ರಿವರ್ಸ್ ಸಾಕಷ್ಟು ಚಿಕಿತ್ಸೆಗಳನ್ನು ಹೊರಗಡೆ ತಗೊಂಡು ಬರ್ತಾರೆ, ಬಟ್ ಅಫೋರ್ಡಬಲ್ ಇದೆ,
0: ಅಫೋರ್ಡಬಲ್ ಇರ್ತಾರೆ. ಸೊ ಓವರಾಲ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟು ಮೇಜರ್ ಚಾಲೆಂಜ್ ಇಂಡಿಯಾದಲ್ಲಿ ಅಂತಾನೆ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್.
1: ಹೌದು, ಹೌದು, ಎಸ್ ಸರ್, ಎಸ್ ಸರ್, ಎಸ್ ಸರ್, ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರಿ, ಈ ಸೀಮಿತ ಅವಧಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದಿರಿ, ಒಂದಷ್ಟು ಕರೆಗಳಿಗೆ ನಾವು ಪ್ರತಿಕ್ರಿಯಿಸಿದಿರಿ. ಕೊನೆಯದಾಗಿ ಹೇಳೋದಾದರೆ ಒಂದು ಟೇಕ್ ಹೋಮ್ ಮೆಸೇಜ್ ಅನ್ನೋದಾದರೆ ನಮ್ಮ ಕೇಳುಗರಿಗೆ ಅಥವಾ ಈ ರೀತಿ ತೊಂದರೆ ಇರೋವಂಥವ್ರಿಗೆ, ಈ ರೀತಿ ತೊಂದರೆಗೆ ಬರುವಂಥ ಒಂದು ದಾರಿಯಲ್ಲಿರೋವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
0: ಒಂದು ನಾಲ್ಕು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ, ಅದು ಒಂದು ಮಾಮೂಲಿ ಬೇರೆ ಕಾಯಿಲೆ ಹೇಳ್ತಾರೆ, ಅದು ಒಂದು ಕಾಯಿಲೆ. ಅದೇನು ತುಂಬ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಇಲ್ಲ ಇಲ್ಲೆಲ್ಲ ಮುಗ್ದೋಯ್ತು, ಇನ್ನು ಒಂದೇ ತಿಂಗಳು ಎರಡೇ ತಿಂಗಳು ನಂದು ಬದುಕಿರೋದು ಅಂತ ಅಂದ್ಬಿಟ್ಟು ಭಯಪಡೋದು ಬೇಡ. ಭಯಪಟ್ಟರೆ ಮತ್ತೆ ಅಲ್ಲಿಗೇನು ಕುಕ್ಕೋಗ್ತಾರೆ. ಒಂದು. ಎರಡನೇದು ಸ್ಕ್ರೀನಿಂಗು, ಕರೆಕ್ಟಾಗಿ ಟೈಮ್ ಟೈಮ್ಗೆ ಏಜ್ ಆದಂಗೆ ಆದಂಗೆ 40 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ರೆಗ್ಯುಲರ್ ಸ್ಕ್ರೀನಿಂಗು ಅಂದರೆ ಯಾವ ಕ್ಯಾನ್ಸರ್ಗಳನ್ನ ತಡೆಗಟ್ಬೋದು ಅದನ್ನು ಮಾಡ್ಕೋಬೇಕಾಗುತ್ತೆ ಎರಡನೇದು. ಮೂರನೇದು ಕ್ಯಾನ್ಸರ್ ಅಂಟರೋಗ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಅದು ಕ್ಯಾನ್ಸರ್ ಯಾವುದೇ ಕಾರಣಕ್ಕೂ ಹರಡಲ್ಲ, ಅಂಟರೋಗ ಅಲ್ಲ. ನಾಲ್ಕನೇದು ಜೀವನ ಶೈಲಿಗಳನ್ನ ಅವರು ಉತ್ತಮಪಡಿಸ್ಕೋಬೇಕು, ಸ್ಮೋಕಿಂಗು ಆಲ್ಕೋಹಾಲ್ ಎಲ್ಲ ಬಿಡಬೇಕು ಕಂಪ್ಲೀಟಾಗಿ. ಸೊ ಯಾವುದೇ ಇದ್ರೂ ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ, ರಿಸ್ಕ್ ಬರುವಂಥ ಕ್ಯಾನ್ಸರ್ ಬರುವಂಥ ರಿಸ್ಕ್ಗಳು ಜಾಸ್ತಿ.
1: ಎಸ್ ಸರ್, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ರವಿಕೃಷ್ಣಪ್ಪ ಸರ್, ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ?
2: ಕ್ಯಾನ್ಸರ್ ಮೇಲಿರೋಂಥ ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡಿಸ್ಕೊಳ್ಳಿ. ಕ್ಯಾನ್ಸರ್ ವಿರುದ್ಧ ನಾವೆಲ್ಲ ಹೋರಾಡ್ತಾ ಇದ್ದೀವಿ, ಎಲ್ಲ ಕೈ ಜೋಡಿಸಿ. ಅಂದರೆ ತಪ್ಪು ಸಂದೇಶಗಳು ಈಗ ಇವತ್ತಿನ ಸೋಷಲ್ ಮೀಡಿಯಾ ಯುಗದಲ್ಲಿ ತಪ್ಪು ಬೇಗ ಸ್ಪ್ರೆಡ್ ಆಗ್ತಾ ಇದೆ. ತಪ್ಪು ಕಲ್ಪನೆಗಳು, ಒಂದು ರಾಂಗ್ ನ್ಯೂಸು, ಏನೋ ಎಲ್ಲೋ ರಷ್ಯಾದಲ್ಲಿ ಒಂದು ವ್ಯಾಕ್ಸಿನ್ ಕಂಡು ಹಿಡಿದ್ಬಿಟ್ರಂತೆ ಕ್ಯಾನ್ಸರ್ಗೆ ಅಂದ್ಕೊಂಡು ಅದನ್ನೇ ನಂಬಿಕೊಂಡು ಇನ್ನೆಲ್ಲೋ ಅದನ್ನು ಸ್ಪ್ರೆಡ್ ಮಾಡೋದು. ಸೊ ಹಾಗಾಗಿ ಇವೆಲ್ಲ ಇಟ್ಟು ಅದು ಬಿಟ್ಟು ನಿಮ್ಮ ಒಂದು ಕಾಯಿಲೆನ ಬೇರೆಯವ್ರಿಗೆ ಯಾರಿಗೋ ಕಾಯಿಲೆ ಇತ್ತು ಅಂತ ಕಂಪೇರ್ ಮಾಡಿಕೊಂಡು ನೀವು ಕುಗ್ಗೋದು ಬೇಡ. ನೀವು ಬಂದು ಮುಕ್ತವಾಗಿ ಡಾಕ್ಟರ್ ಹತ್ರ ಬಂದು ಚರ್ಚೆ ಮಾಡಿಕೊಂಡು ನಿಮ್ಮ ಅನುಮಾನ ಏನಿದೆ ಅದನ್ನು ಪರಿಹಾರ ಕಂಡುಕೊಳ್ಳಿ. ಎಲ್ಲ ಜೊತೆಲಿ ಸೇರಿಕೊಂಡು ಹೋರಾಡೋಣ ಕಾಯಿಲೆ ವಿರುದ್ಧ.
1: ತಪ್ಪು ಮಾಹಿತಿಗಳಿಗೆ ಕಿವಿ ಕೊಡಬೇಡಿ, ಅದರದ್ದು ಕುತೂಹಲ ಹೆಚ್ಚಿಸ್ಕೊಳ್ಬೇಡಿ. ತಮ್ಮ ತಜ್ಞ ವೈದ್ಯರು ತಾವು ಯಾರನ್ನ ಭೇಟಿ ಮಾಡ್ತಿದ್ದೀರೋ ಅವ್ರ ಸಲಹೆ ಪಡ್ಕೊಳ್ಳಿ, ಅವ್ರು ನಿಮಗಿಂತ ಚೆನ್ನಾಗಿ ಜ್ಞಾನ ಇರುತ್ತೆ. ಸೊ ಹಾಗಾಗಿ ಅವ್ರು ಏನು ಸಲಹೆಗಳನ್ನು ಮಾರ್ಗದರ್ಶನ ಕೊಡ್ತಾರೋ ಅದನ್ನ ಅನುಸರಿಸೋದ್ರ ಮೂಲಕ ತಮ್ಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೆ ಜೀವನ ಶೈಲಿ ಬಹಳ ಮುಖ್ಯವಾದದ್ದು ತಾವು ಹೇಳಿದಂಗೆನೆ. ಸೊ ಇವತ್ತಿಗೆ ಬಹುಶಃ ನಿಜವಾದ ಚಿಕಿತ್ಸೆ ಅಂದರೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಳ್ಳೋದು ನಿಜವಾದ.
0: ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸರ್, ಯಾವತ್ತಿದ್ರೂ ನಿಜ
1: ಸರ್. ಖಂಡಿತ ಸರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಖಂಡಿತ ಈ ಎಲ್ಲ ಮಾಹಿತಿ ನಮ್ಮ ಕೇಳುಗರಿಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಮತ್ತು ಅವ್ರಿಗೆ ಅನುಕೂಲ ಖಂಡಿತ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್.
2: ನೀವು ಚೆನ್ನಾಗಿ ನಡೆಸ್ಕೊಡ್ರಿ ಇವತ್ತು.
1: ಥ್ಯಾಂಕ್ ಯು ಸರ್.
2: ಪ್ರಶ್ನೆಗಳು ಇವತ್ತು ಭಾಳ ಜನಗಳಿಗೆ ಮುಟ್ಟುವಂಥ.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ಧನ್ಯವಾದಗಳು.
1: ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಕ್ಯಾನ್ಸರ್ ಕುರಿತಂಥ ಜಾಗೃತಿಯ ವಿಶೇಷ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಸಾಕಷ್ಟು ಮಾಹಿತಿಯನ್ನು ತಾವು ಪಡ್ಕೊಂಡ್ರಿ. ಇಷ್ಟೊತ್ತು ಈ ಎಲ್ಲ ಮಾಹಿತಿಯನ್ನು ನೀಡಿದವರು JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ರವಿಕೃಷ್ಣಪ್ಪರವರು, ಹಾಗೂ ಮೆಡಿಕಲ್ ಆಂಕಾಲಜಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ PK ಕಿರಣ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಬನ್ನ ಬವಣೆಗಳ ತಾ ನೆನಿತೆನಿತು ಪಟ್ಟಿರೆಯುಂ. ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ತಾನು ಎಷ್ಟೇ ಪಟ್ಟಿರಲಿ ಅನುಭವಿಸಿರಲಿ, ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ, ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಹೊಸ ಸಾಹಸಗಳಿಂದ, ಪರಾಕ್ರಮಗಳಿಂದ, ಹೊಸ ಪ್ರಯತ್ನಗಳಿಂದ ಮನುಷ್ಯ ಮಾನವನು ಸುಮ್ಮನೆ ಇರಲೋಲದೆ, ಸುಮ್ಮನೆ ಕೂತ್ಕೊಳ್ಳಿಕ್ ಆಗದೇನೆ, ಸುಮ್ಮನಿರ್ದೇನೆ ಸನ್ನಹಿಸುವಂ ತೊಡಗುತ್ತಾನೆ ಹೊಸ ಹೊಸ ಸಾಹಸಗಳನ್ನು ಮಾಡಲಿಕ್ಕೆ. ಯಾಕೆ ಅಂದರೆ ಚಿನ್ಮಯತೆಯು ಆತ್ಮಗುಣ, ಸತ್ವ ಆತ್ಮಗುಣ, ಚಿನ್ಮಯತೆ ಆತ್ಮಗುಣ, ಚಿತ್ ಅಂದರೆ ಜ್ಞಾನ. ಈ ಜ್ಞಾನದ ಗುಣ ಇದೆಯಲ್ಲ, ಅದು ಆತ್ಮದ್ದು ನೈಜವಾಗಿರತಕ್ಕಂತಹ ಗುಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಹೊಸ ಸಾಹಸಗಳಿಂದ, ಹೊಸ ಹೊಸ ಪ್ರಯತ್ನದಲ್ಲಿಯೇ ಮನುಷ್ಯ ಮುಂದುವರಿತಾ ಇರ್ತಾನೆ. ಚಿನ್ಮಯತೆ ಆತ್ಮದ ಗುಣ.

ಸತು ಚಿತು ಆನಂದ ಮೂರು ಪದ್ಯಗಳಲ್ಲಿ ಮೂರು ಗುಣಗಳನ್ನ ಹೇಳ್ತಾರೆ. ಮೌನದೊಳು ಮಾತಿನೊಳು ಹಾಸ್ಯದೊಳು ಹಾಡಿ

ಸಮಾಧಾನಗಳನು ಅರಸುತಿಹನು ಆನಂದವು ಆತ್ಮಗುಣ ಮಂಕುತಿಮ್ಮ. ಮನುಷ್ಯ ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ತಾ ಇರ್ತಾನೆ, ಕೆಲವೊಮ್ಮೆ ಮೌನದಲ್ಲಿಯೋ, ಇನ್ನು ಕೆಲವೊಮ್ಮೆ ಮಾತನಾಡುವುದರ ಮೂಲಕವೋ, ಇನ್ನು ಕೆಲವೊಮ್ಮೆ ಹಾಸ್ಯ ಮಾಡುವುದರ ಮೂಲಕವೋ, ಮತ್ತೊಮ್ಮೆ ಹಾಡು ಹೇಳುವುದರ ಮೂಲಕವೋ, ಇನ್ನೊಮ್ಮೆ ಪ್ರೀತಿಯನ್ನು ತೋರಿಸುವುದರಿಂದಲೋ, ಅಥವಾ ಮತ್ತೆ ಪರಾಕ್ರಮವನ್ನು ತೋರುವುದರಿಂದಲೋ, ಗೆಲುವನ್ನು ಪಡೆಯುವುದರಿಂದಲೋ, ಹೇಗೋ ಏನೋ ಎಂತೋ ಏನೋ ಹೇಗೋ ಮನುಷ್ಯ ಸಮಾಧಾನಗಳನ್ನು ಅರಸುತಿಹನು, ತನ್ನಲ್ಲಿಯೇ ತಾನು ಸಮಾಧಾನವನ್ನು ಹುಡುಕ್ತಾ ಇರ್ತಾನೆ. ಯಾಕೆ ಅಂದರೆ ಆನಂದವು ಆತ್ಮಗುಣ, ಆನಂದ ಪಡುವುದಿದೆಯಲ್ಲ ಅದು ಆತ್ಮದ ನೈಜವಾದ ಗುಣ. ಆತ್ಮದ ಗುಣಗಳು ಮೂರು, ಸತ್, ಚಿತ್, ಆನಂದ. ಇವಿಷ್ಟು ಕೂಡ ಆತ್ಮಕ್ಕೆ ಸಂಬಂಧಿಸಿದ ಗುಣಗಳು. ಆದ್ದರಿಂದ ಮನುಷ್ಯ ನಿರಂತರವಾಗಿ ಸತ್ವಕ್ಕೆ, ಚಿತ್ತಿಗೆ ಮತ್ತೆ ಆನಂದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾನೆ ಅದನ್ನು ಪಡೀಲಿಕ್ಕೆ.

ಏ ನಿಚ್ಚ ವಿಳೆಯಾಲೆ ಮನೆ ಮಂಕುತಿಮ್ಮ ಸಚ್ಚಿದಾನಂದಂಗಳ್ ಆತ್ಮ ಸ್ವಭಾವ.

ನಿಚ್ಚವು ಇಳೆಯು ಆಲೆಮನೆ ಮಕುತಿಮ್ಮ. ಸತು ಚಿತು ಆನಂದಂಗಳ್, ಸತು ಚಿತು ಆನಂದ, ಈ ಮೂರು ಆತ್ಮದ ಸ್ವಭಾವಸಿದ್ಧವಾದ ನೈಜವಾದ ರಸಗಳು. ಜೀವನದ ಮಾಯಿಕತೆ ಈ ಮಾಯಾ ಜಾಲ, ಮಾಯಾಭಾವ, ಅದನ್ನ ಸಚ್ಚಿದಾನಂದಗಳನ್ನ ಬಚ್ಚಿಡುವುದು, ಅಡಗಿಸಿಡುತ್ತೆ. ಈ ಮಾಯೆಯಿಂದಾಗಿ ಆತ್ಮದ ಸತ್ ಚಿತ್ ಆನಂದಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಕ್ಷುವಲ್ ಜೀವ, ಈ ಜೀವ ಎಂಬುದು ಕಬ್ಬಿನ ಜಲ್ಲ ಇದ್ದ ಹಾಗೆ. ಗಾಣದವಲ್ ಜಗನ್ಮಾಯೆ, ಈ ಜಗತ್ತಿನ ಮಾಯೆ ಎಂಬುದು ಗಾಣ. ಪ್ರತಿಯೊಂದು ಜೀವವೂ ಕೂಡ ಮಾಯೆ ಎಂಬ ಗಾಣದಲ್ಲಿ ಅರೆದು ಬರಬೇಕಾಗತ್ತೆ. ಆದ್ದರಿಂದ ನಿಚ್ಚ ಅಂದರೆ ನಿತ್ಯವೂ ಇಳೆ ಈ ಭೂಮಿ ಆಲೆ ಮನೆ ಇದ್ದ ಹಾಗೆ ನಿರಂತರವಾಗಿ ಗಾಣದಲ್ಲಿ ಜೀವಿಗಳು ಅರೆಯಲ್ಪಡ್ತವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ನಿತ್ಯವೂ ಈ ಭೂಮಿಯೇ ಒಂದು ಆಲೆಮನೆಯಾಗಿದೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ದೇವರ ದರ್ಶನ ಹೇಗೆ ಸಾಧ್ಯ? ಆತ್ಮೀಯರೇ, ತಲೆಯ ಮೇಲಿನ ಹೊರೆಯನ್ನು ಇಳಿಸುವುದರೊಂದಿಗೆ ಬೆಟ್ಟವನ್ನು ಹೇಗೆ ಸುಲಲಿತವಾಗಿ ಏರಬಹುದೋ, ಹಾಗೆಯೇ ಮನಸ್ಸಿನೊಳಗೆ ಹೊರೆಯಾಗಿರುವಂತಹ ಅರಿಷ್ಟ್ವರ್ಗಗಳನ್ನು ಕಳೆದುಕೊಂಡರೆ ದೈವಿ ದರ್ಶನ ಸಾಧ್ಯ. ಪ್ರತಿದಿನ ಸಂತರನ್ನು ಒಬ್ಬ ಕಳ್ಳ ಭೇಟಿಯಾಗಿ ಅವರ ದರ್ಶನ ಪಡೆಯುತ್ತಿರುತ್ತಾನೆ. ಆತ ಕಳ್ಳನಾಗಿದ್ದರೂ ಧರ್ಮ ಮನಸ್ಕನಾಗಿದ್ದ. ನನಗೆ ದೇವರನ್ನು ತೋರಿಸಿ ಎಂದು ಆತ ಸಂತರಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಸಂತರು ದೇವರು ಕುರಿತಾದ ಕಳ್ಳನ ಆತುರ ಕುತೂಹಲ ಪಕ್ವವಾಗುವವರೆಗೆ ಕಾದುಕೊಂಡಿದ್ದರು. ಅವರು ಇವತ್ತು, ನಾಳೆ, ನಾಡಿದ್ದು ಎಂದು ದಿನಗಳನ್ನು ಮುಂದೂಡುತ್ತಲಿದ್ದರು. ದಿನೇ ದಿನೇ ಕಳ್ಳನ ಆಗ್ರಹ ಹೆಚ್ಚಾಗತೊಡಗಿತು. ದೇವರ ದರ್ಶನಕ್ಕೆ ಕಳ್ಳ ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ ಎಂದು ಸಂತರಿಗೆ ವಿದಿತವಾಯಿತು. ಕರಗದ ಕಬ್ಬಿಣವು ಕರಗುತ್ತದೆ, ಆದರೆ ಅದು ಚೆನ್ನಾಗಿ ಕಾಯುವವರೆಗೆ ಕಾಯಬೇಕು. ಒಂದು ದಿನ ಸಂತರು ಕಳ್ಳನನ್ನು ಹತ್ತಿರಕ್ಕೆ ಕರೆದು ಹೇಳ್ತಾರೆ, ಇವತ್ತು ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ. ದೇವರನ್ನು ನೋಡಬೇಕೆಂದರೆ ಅದು ಅಲ್ಲಿ ಎತ್ತರದ ಆ ಬೆಟ್ಟವಿದೆಯಲ್ಲ, ಅದರ ತುದಿಯವರೆಗೆ ನೀನು ನನ್ನ ಜೊತೆ ನಡೆದುಕೊಂಡು ಬರಬೇಕು. ಹಾಗೆ ನೀನು ನನ್ನ ಜೊತೆಯಲ್ಲಿ ನಡೆದು ಬರುವಾಗ ನಾನು ಆರು ಭಾಗವಾಗಿ ಕಲ್ಲುಗಳನ್ನು ನಿನ್ನ ತಲೆಯ ಮೇಲೆ ಇರಿಸುತ್ತೇನೆ. ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯಬೇಕು. ಒಂದಷ್ಟು ಕಷ್ಟದ ಕೆಲಸವೇ ಸರಿ. ತಲೆಯ ಮೇಲೆ ಭಾರವಾದ ಆರು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭದ ಕೆಲಸವಲ್ಲ, ಮತ್ತೊಮ್ಮೆ ಯೋಚಿಸು ಎಂದ. ಕಳ್ಳ ಹೇಳ್ತಾನೆ, ಸ್ವಾಮಿ, ಅದೆಷ್ಟೇ ಕಷ್ಟವಾದರೂ ಸರಿ, ನಾನು ದೇವರನ್ನು ನೋಡಲೇಬೇಕು ಎಂದ. ಸಂತರು ಭಾರವಾದ ಆರು ಕಲ್ಲುಗಳನ್ನು ಎತ್ತಿ ಕಳ್ಳನ ತಲೆಯ ಮೇಲೆ ಇಡುತ್ತಾರೆ. ಕಲ್ಲುಗಳ ಭಾರಕ್ಕೆ ಕಳ್ಳನ ದೇಹ ಒಂದಷ್ಟು ಒಯ್ದಾಡುತ್ತದೆ. ಕಳ್ಳ ಸುಧಾರಿಸಿಕೊಳ್ಳುತ್ತಾನೆ. ಆತ ಸಂತರ ಜೊತೆಯಲ್ಲಿ ಬೆಟ್ಟವನ್ನು ಏರತೊಡಗುತ್ತಾನೆ. ಸಂತರು ಮುಂದೆ, ಕಳ್ಳ ಹಿಂದೆ, ಹೀಗೆ ಒಂದಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಕಳ್ಳನಿಗೆ ಆಯಾಸವೆನಿಸುತ್ತದೆ. ಆತ ಏದುಸಿರು ಬಿಡುತ್ತಿರುತ್ತಾನೆ. ಭಾರವಾದ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರುವುದು ಅಷ್ಟು ಸುಲಭವೇ? ಕಳ್ಳನಿಗೆ ಕಷ್ಟವೆನಿಸತೊಡಗಿತು. ಇನ್ನೇನು ತೀರಾ ಆಗುತ್ತಿಲ್ಲವೆಂದಾಗ ಆತ ಸಂತರಲ್ಲಿ ಅರಕೆ ಮಾಡಿಕೊಳ್ಳುತ್ತಾನೆ. ಇಷ್ಟೊಂದು ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಒಂದು ಕಲ್ಲನ್ನು ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಒಂದಷ್ಟು ಹಗುರವೆನಿಸುತ್ತದೆ. ಆತ ಮತ್ತೆ ಸಂತರ ಜೊತೆಯಲ್ಲಿ ಹೆಜ್ಜೆ ಹಾಕತೊಡಗುತ್ತಾನೆ. ಇನ್ನೊಂದಷ್ಟು ದೂರ ನಡೆಯುವುದರಲ್ಲಿ ಆತನಿಗೆ ಮತ್ತೆ ಭಾರ ಹೆಚ್ಚಾಗಿ ಸುಸ್ತು ಎನಿಸತೊಡಗಿತು. ಆತ ಸಂತರಲ್ಲಿ ವಿನಂತಿಸುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಆಚೆ ಎಸೆಯುತ್ತಾರೆ. ಮತ್ತೊಂದಷ್ಟು ದೂರವನ್ನು ಕ್ರಮಿಸುವಷ್ಟರಲ್ಲಿ ತಲೆಯ ಮೇಲಿನ ಒಂದೊಂದು ಕಲ್ಲು ಕೂಡ ಆತನಿಗೆ ತುಂಬ ಭಾರವೆನಿಸತೊಡಗುತ್ತದೆ. ಆತ ಸಂತರಲ್ಲಿ ಬೇಡಿಕೊಳ್ಳುತ್ತಾನೆ. ಸಂತರು ಒಂದೊಂದಾಗಿ ಆತನ ತಲೆಯ ಮೇಲಿನ ಕಲ್ಲುಗಳನ್ನು ಎತ್ತಿ ಆಚೆಗೆಸೆಯುತ್ತಾ ಆತನ ತಲೆ ಭಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೆ. ಸಂತರ ತಲೆಯ ಮೇಲೆ ಭಾರವಿರಲಿಲ್ಲ. ಅವರು ಸುಲಭವಾಗಿ ಬೆಟ್ಟವೆನ್ನೇರುತ್ತಿದ್ದರು. ಆದರೆ ತಲೆಯ ಮೇಲೆ ಭಾರ ಹೊತ್ತು ಕಳ್ಳನಿಗೆ ಮುಂದೆ ನಡೆಯುವುದು ಸಾಧ್ಯವಾಗುತ್ತಿಲ್ಲ. ಇನ್ನೇನು ಕಳ್ಳ ಆಗುವುದೇ ಇಲ್ಲ ಎಂದಾಗ ಸಂತರು ಕಳ್ಳನ ತಲೆಯ ಮೇಲಿಂದ ಕೊನೆಯ ಕಲ್ಲನ್ನು ಕೂಡ ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಖುಷಿಯೋ ಖುಷಿ. ಇನ್ನೇನು ಬೆಟ್ಟದ ತುದಿ ಸಮೀಪಿಸಿತು ಎಂದಾಗ ಕಳ್ಳನ ತಲೆಯ ಮೇಲೆ ಕಲ್ಲುಗಳೇ ಇರಲಿಲ್ಲ. ಆತ ನಿರಾಳವಾಗಿ ಬೆಟ್ಟದ ತುದಿಯನ್ನೇರಿ ನಿಂತುಕೊಂಡಿರುತ್ತಾನೆ. ಬೆಟ್ಟದ ತುದಿಯ ಮೇಲೆ ನಿಂತು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ನೋಡುತ್ತಲೇ ಆತನ ಆಯಾಸವೆಲ್ಲ ಪರಿಹಾರವಾಗುತ್ತದೆ. ಬೆಟ್ಟದ ತುದಿಯ ಮೇಲೆ ನಿಂತ ಆತ ಪ್ರಕೃತಿಯ ಅವರ್ಣನೀಯ ಚೆಲುವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಬೆಟ್ಟದಂಗಳದಲ್ಲಿ ನಿಂತ ಆತ ಬೆಳ್ಳಿ ಮೋಡಗಳ ಚೆಲುವ ಚಿತ್ತಾರವನ್ನು ಕಂಡು ಸಂಭ್ರಮಿಸುತ್ತಾನೆ. ಪ್ರಕೃತಿಯ ಮಧ್ಯದಲ್ಲಿ ದೇವರ ದರ್ಶನವಾಗುತ್ತದೆ. ಆತನಿಗೆ ದಿವ್ಯತೆಯ ಅನುಭವವಾಗುತ್ತದೆ. ಆಗ ಸಂತರು ಆತನ ಮೈದಡವೆ ಹೇಳ್ತಾರೆ, ಭಾರವನ್ನು ಕಳೆದುಕೊಂಡಾಗಲೇ ದೇವರ ದರ್ಶನ ಸಾಧ್ಯ. ಒಂದು ಕ್ಷಣ ಯೋಚಿಸು. ಭಾರವಾದ ಆ ಆರು ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೇರಿ ಬರುವುದು ಸಾಧ್ಯವಿತ್ತೆ? ಎಲ್ಲಿಯವರೆಗೆ ನಮ್ಮ ತಲೆಯ ಮೇಲೆ ಭಾರವಿರುತ್ತದೆಯೋ ಅಲ್ಲಿಯವರೆಗೆ ನಾವು ಬೆಟ್ಟವನ್ನು ಏರುವ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ಇನ್ನು ಭಾರವನ್ನು ಹೊತ್ತುಕೊಂಡೇ ಮೇಲೇರಬೇಕೆಂದರೆ ಅದು ಸಾಧ್ಯವಿಲ್ಲದ ಮಾತು. ಹೊರಗಿನ ಭಾರದ ಕಲ್ಲುಗಳನ್ನು ಹೊತ್ತುಕೊಂಡು ಮೇಲೇರುವುದು ಹೇಗೆ ಸಾಧ್ಯವಿಲ್ಲವೋ, ಅದೇ ರೀತಿ ನಮ್ಮೊಳಗೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಆರು ಭಾರವಾದ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೇವೆ. ಅವು ನಮಗೆ ದೇವರ ದರ್ಶನ ಮಾಡಲು ಬಿಡುವುದಿಲ್ಲ. ಆ ಆರು ಮನೋವಿಕಾರಗಳಿಂದ ಮುಕ್ತರಾದಾಗಲೇ ದೈವಿ ದರ್ಶನ ಸಾಧ್ಯ ಎಂಬುದಾಗಿ ಸಂತರು ಹೇಳ್ತಾರೆ. ಆತ್ಮೀಯರೇ, ಹೌದು,
ತಲೆಯ ಮೇಲಿನ ಭಾರವಾದ ಕಲ್ಲುಗಳನ್ನು ಸುಲಭವಾಗಿ ಆಚೆ ಎಸೆದು ಬಿಡಬಹುದು. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಂಬಂತಹ ಈ ಆರು ಕಲ್ಲುಗಳನ್ನು ಎತ್ತಿ ಆಚೆಗೆ ಎಸೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸಾಧನೆ ಬೇಕು. ಕಾಮ ಕ್ರೋಧಗಳ ಭಾರವದು ಅಂತಿಂತಹ ಭಾರವಲ್ಲ, ಅದು ಯಮಭಾರ. ಅದೆಂತಹ ಅತಿರಥ ಮಹಾರಥರನ್ನು ಕೂಡ ತಲ್ಲಣಿಸುವಂತೆ ಮಾಡುತ್ತದೆ. ಒಂದು ವಿಚಿತ್ರ ಸತ್ಯವೆಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಮ ಕ್ರೋಧಗಳೆಂಬ ಈ ಆರು ಬಂಡೆಗಲ್ಲುಗಳನ್ನು ತನ್ನ ತನು ಮನ ಮತಿಗಳ ಮೇಲೆ ಭಾರ ಹೇರಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೂ ಅವು ತುಂಬ ಭಾರ, ಯಮಭಾರ ಎಂದು ಯಾರ ಮುಂದೆಯೂ ಕೂಡ ಆತ ಬಾಯಿ ಬಿಡುವುದಿಲ್ಲ. ಹಾಗಾಗಿಯೇ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಅದೊಂದು ವಚನದಲ್ಲಿ ಹೇಳ್ತಾರೆ, ಕಾಮದಿಂದ ಕರಗಿದೆನಯ್ಯ, ಕ್ರೋಧದಿಂದ ಕೊರಗಿದೆನಯ್ಯ, ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ, ಮದ ಮತ್ಸರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ, ಅಹಂಕಾರ ಮಮಕಾರದಿಂದ ಮತಿ ಮಂದನಾಗಿರ್ದೆನಯ್ಯ, ಅಹಂಕಾರ ಇದು ಕಾರಣ ಎನ್ನ ಕಾಮಾದಿ ಅರಿಷ್ಟ್ವರ್ಗಂಗಳನ್ನು ಕಳೆದು ಮಮಕಾರಂಗಳ ಮಣಿಸಿ ನಿರಹಂಕಾರಿ ಎನಿಸಿದೆನಯ್ಯ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವಿ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಪ್ರಾಂಜಲವಾಗಿ ಹೇಳುವ ಪ್ರಾಮಾಣಿಕ ಮನಸ್ಥಿತಿ ಇಲ್ಲದ ಕಾರಣ ಜನರು ಈ ಕಾಮ ಕ್ರೋಧ ಉಪದ್ರವಗಳನ್ನು ಸಹಿಸಿಕೊಂಡು ತಮಗೇನು ಆಗಿಯೇ ಇಲ್ಲ ಮತ್ತು ತಾವು ಕಾಮಕ್ರೋಮಾದಿಗಳಿಂದ ಬಂಧಿತವಿಲ್ಲವೆಂಬಂತೆ ಇರುತ್ತಾರೆ. ಹಾಗಾಗಿ ಇವುಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ನಮ್ಮಲ್ಲಿರುವಂತಹ ಅರಿಷ್ಟ್ವರ್ಗಗಳ ನಿಯಂತ್ರಣವಾಗಬೇಕು. ನಮ್ಮ ಆಂತರಿಕ ಹೊರೆಯನ್ನು ಕಳೆದು ಮನಸ್ಸಿನಲ್ಲಿ ನಿರಾಳತೆಯನ್ನು, ಶಾಂತತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಎಲ್ಲ ಅರಿಷ್ಟ್ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆದಾಗ ಮಾತ್ರ ನಮ್ಮ ಬದುಕಿನಲ್ಲಿ ದೇವರ ದರ್ಶನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂತಹ ತತ್ವವನ್ನ ಸಂಗ್ರಹಿಸಿ ಸಂಕೀರ್ಣವಾಗಿರುವಂತಹ ತತ್ವಗಳನ್ನ ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂತಹ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ.

ಉಪನಿಷತ್ತುಗಳೇ ಹಸುಗಳು. ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಇನ್ನು ಪಾರ್ಥನೇ ಕರು. ಮಹತ್ತಾದ ಗೀತಾಮೃತವೇ ಹಾಲು, ಅದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ. ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ ನೀಡುತ್ತಿದ್ದಾನೆ. ಭಗವದ್ಗೀತೆ ಬರುವುದು ಮಹಾಭಾರತದ ಮಧ್ಯದಲ್ಲಿ. ಮಹಾಭಾರತವನ್ನು ಪಂಚಮ ವೇದ ಎಂತಲೇ ಕರೆಯುತ್ತಾರೆ. ವೇದ ವೇದಾಂತದಲ್ಲಿ ಅಡಗಿರುವಂತಹ ಗಹನವಾದ ತತ್ವಗಳನ್ನೆಲ್ಲ ಸುಲಭವಾಗಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ಹೇಳುವಂಥದ್ದು, ಅದನ್ನು ಯಾರು ಬೇಕಾದರೂ ಕೂಡ ಓದಿ ಅರ್ಥೈಸಿಕೊಳ್ಳುವಂತಹ ಕಾರ್ಯ ಈ ಮೂಲಕ ನಡೆದಿದೆ. ಉಪನಿಷತ್ತಿನಿಂದ ಆಗಬೇಕಾದ ಕೆಲಸವನ್ನು ಮಹಾಭಾರತ ಮತ್ತು ಅದನ್ನು ಜನಸಾಮಾನ್ಯರಿಗೆ ಅರಿಯುವಂತೆ ಮಾಡುವಂತಹ ಕೆಲಸವೇ ಈ ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ. ಅದರ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು. ಅದೇ ಅರ್ಜುನನ ಸಂದೇಹ. ಅನುಮಾನ, ಸಂದೇಹ ಇಲ್ಲದೇ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ. ಅನುಮಾನ, ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ. ಅರ್ಜುನನು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ಅದಕ್ಕಾಗಿ ಗೀತಾಮೃತವನ್ನ ಅವನಿಗೆ ಕೊಡಬೇಕಾಗಿದೆ. ಆದರೆ ಇಲ್ಲಿ ಅವನಿಗೆ ಮಾತ್ರ ಅದು ಮೀಸಲಾಗಿಲ್ಲ. ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ. ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನು ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ. ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ. ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ, ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ, ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ

ಬಂಧುಗಳೇ, ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿ, ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು, ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನ ಹಾಲಿನ ಹಾಗೆ ನಮಗೆ ನೀಡಿ, ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂತಹವನು ಶ್ರೀಕೃಷ್ಣ. ಅದನ್ನು ಪಾನ ಮಾಡುವಂತಹವರು ನೀವೆಲ್ಲ ಕೇಳುಗರು. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ.

ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಈರುಳ್ಳಿ ಮತ್ತು ಕಣ್ಣೀರು.
1: ಈರುಳ್ಳಿ ಮತ್ತು ಕಣ್ಣೀರು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎನ್ನುವುದು ಗಾದೆ. ಇದಕ್ಕೆ ಸರಿಸಮನಾದ ಇನ್ನೊಂದು ಗಾದೆಯೆಂದರೆ, ಈರುಳ್ಳಿ ತಿನ್ನಬೇಕು ಅಂದ ಮೇಲೆ ಕಣ್ಣೀರು ಸುರಿಸಲೇಬೇಕು. ಇದು ಗಾದೆಯಲ್ಲ ಬಿಡಿ, ಆದರೆ ಗಾದೆಗಳಿಗಿಂತಲೂ ಸತ್ಯವಾದ ಮಾತು. ಏಕೆಂದರೆ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಅಸಾಧ್ಯ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಎಂದರೆ, ಶಾಲಾ ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ತರಗತಿಗಳಲ್ಲಿ ಈರುಳ್ಳಿಯಲ್ಲಿರುವ ಕಣ್ಣೀರು ತರಿಸುವಂತಹ ರಾಸಾಯನಿಕ ಯಾವುದು ಎಂಬ ಪ್ರಶ್ನೆ ಇದ್ದೇ ಇರುತ್ತದೆ. ಈ ಪ್ರಶ್ನೆಗೆ ಸರಿಯುತ್ತರ ಹೇಳುವವರೂ ಕೂಡ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಬಹುಶಃ ಉತ್ತರಿಸಲಾರರು. ಇದು ಈರುಳ್ಳಿಯಿಂದಾಗಿ ಕಣ್ಣೀರು ಸುರಿಯುವುದರ ಕೆಮಿಸ್ಟ್ರಿ. ಆದರೆ ಅದರ ಹಿಂದೆ ಫಿಸಿಕ್ಸು ಇದೆಯಂತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಶಃ ಈರುಳ್ಳಿಯನ್ನು ಕಣ್ಣೀರು ಸುರಿಯದಂತೆ ಕತ್ತರಿಸುವುದು ಸಾಧ್ಯವಾಗಬಹುದಂತೆ. ಹಾಗೆಂದು ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೈವಿಕ ಹಾಗೂ ಪಾರಿಸಾರಿಕ ಇಂಜಿನಿಯರಿಂಗ್ ವಿಭಾಗದ ಸಂಹೋನ್ ಯಂಗ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಈರುಳ್ಳಿಯನ್ನು ಕತ್ತರಿಸುವ ಚಾಕು ಎಷ್ಟು ಮೊನಚಾಗಿದೆ ಹಾಗೂ ಈರುಳ್ಳಿಯನ್ನು ಕತ್ತರಿಸುವ ವಿಧಾನಗಳು ಕಣ್ಣೀರು ಹೆಚ್ಚು ಸುರಿಯುತ್ತದೆಯೋ ಕಡಿಮೆ ಸುರಿಯುತ್ತದೆಯೋ ಎನ್ನುವುದಕ್ಕೆ ಕಾರಣವಂತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮ್ಮೂರ ತರಕಾರಿಗಳಲ್ಲ, ದೂರದ ಅಮೆರಿಕದಿಂದ ಆಮದಾಗಿ ಬಂದಂಥವು. ಆದರೂ ನಮ್ಮ ಅಡುಗೆಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುವ ಹತ್ತಾರು ತರಕಾರಿಗಳಲ್ಲಿ ಪ್ರಮುಖವಾದಂಥವು. ನಮ್ಮದೇ ಊರಿನ ಹೆಮ್ಮೆಯೆಂದು ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆ, ಮದ್ದೂರು ವಡೆಗಳಲ್ಲಿ ಈರುಳ್ಳಿಯದ್ದೇ ಮುಖ್ಯ ಪಾತ್ರ. ಈರುಳ್ಳಿಯನ್ನು ಬಳಸದ ಅಡುಗೆ ಎಂದರೆ ಅಪರೂಪದ ಅಡುಗೆ ಎನ್ನುವಂತೆ ಇವು ಮಾಡಿಬಿಟ್ಟಿವೆ. ಅಷ್ಟು ಜನಪ್ರಿಯವಾದ ಈರುಳ್ಳಿಯ ಬಗ್ಗೆ ಎರಡು ದೂರುಗಳಿವೆ. ಮೊದಲನೆಯದು, ಕತ್ತರಿಸುವಾಗ ಎಂತಹ ಗೆಂಡದೆಯನ್ನು ಕಣ್ಣೀರು ಸುರಿಸುವಂತೆ ಮಾಡುವ ಅದರ ಸ್ವಭಾವ. ಹಾಗೂ ಎರಡನೆಯದು, ಈರುಳ್ಳಿಯದ್ದು ಅಥವಾ ಬೆಳ್ಳುಳ್ಳಿಯ ಅಡುಗೆ ತಿಂದ ನಂತರ ಬೆವರಿನ ವಾಸನೆಯನ್ನು ಬದಲಾಯಿಸುವ ಪರಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದಿದ್ದಾರೆಯೋ ಎಂದು ಕೇಳುವ ಪ್ರಶ್ನೆಯೇ ಬೇಕಿಲ್ಲ. ಮಾರು ದೂರದಿಂದಲೇ ಅದರ ವಾಸನೆ ಬಡಿಯುತ್ತದೆ. ಈ ಎರಡು ದೂರುಗಳಿಗೂ ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಕೆಲವು ರಾಸಾಯನಿಕಗಳು. ಈರುಳ್ಳಿಯ ಪರಿಚಯವಾಗಿ ನೂರಾರು ವರ್ಷಗಳೇ ಆಗಿದ್ದರು. ಕಣ್ಣೀರು ಸುರಿಸುವ ಆ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಿದ್ದು ಕೇವಲ 50 ವರ್ಷಗಳ ಹಿಂದೆ. ಅದುವರೆಗಿಗೂ ಅದೊಂದು ಗಂಧಕದ ಅಂಶವಿರುವ ರಾಸಾಯನಿಕ ಎಂದಷ್ಟೇ ಗೊತ್ತಿತ್ತು. ಅಂತಹ ಹತ್ತಾರು ರಾಸಾಯನಿಕಗಳು ಈರುಳ್ಳಿಯಲ್ಲಿ ಯಥೇಚ್ಛವಾಗಿವೆ. ಆದರೆ ಅವುಗಳಲ್ಲಿ ಕಣ್ಣೀರನ್ನು ತರಿಸುವುದು ಯಾವುದು ಎಂಬುದು ಸ್ಪಷ್ಟವಾಗಿರಲಿಲ್ಲ. 1971 ಇಸವಿಯಲ್ಲಿ ಅಮೆರಿಕಾದ ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆ್ಯಂಡ್ ಫ್ರೇ

0: ಫ್ರಾಗ್ರೆನ್ಸಸ್ ಕಂಪನಿಯ ವಿಜ್ಞಾನಿ ಮೈಕೇಲ್ ಬ್ರಾಡ್ನಿಚ್ ಮೊತ್ತ ಮೊದಲ ಬಾರಿಗೆ ಇದು ಯಾವ ರಾಸಾಯನಿಕ ಎಂಬುದನ್ನು ಪತ್ತೆ ಮಾಡಿದ. ಇದನ್ನು ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡ್ ಎಂದು ಗುರುತಿಸಲಾಗಿದೆ. ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡು ಈರುಳ್ಳಿಯಲ್ಲಿರುವ ಹಲವಾರು ಗಂಧಕದ ರಾಸಾಯನಿಕಗಳಲ್ಲಿ ಒಂದು. ಇವೆಲ್ಲವೂ ಬಲು ಶೀಘ್ರವಾಗಿ ಆವಿಯಾಗುವಂಥವು, ಗಾಳಿಗೆ ತೆರೆದೊಡನೆ ಹರಡಿಕೊಳ್ಳುತ್ತವೆ. ಹೀಗೆ ಗಾಳಿಯಲ್ಲಿ ತೇಲಿಬರುವ ರಾಸಾಯನಿಕ ಕಣ್ಣಿನಂಚಿನಲ್ಲಿರುವ ನರಗಳನ್ನು ತಾಕಿದಾಗ ಅವುಗಳನ್ನು ಉರಿಸುತ್ತದೆ. ಉರಿಯುವ ನರಗಳು ಕಣ್ಣೀರು ಸುರಿಸುವಂತೆ ಸೂಚಿಸುವುದರಿಂದ ಕಣ್ಣು ಧಾರಾಕಾರವಾಗಿ ನೀರನ್ನು ಹರಿಸುತ್ತದೆ. ಈ ರಾಸಾಯನಿಕವನ್ನು ಕಣ್ಣಿಗೆ ತಾಕದಂತೆ ತಡೆಯುವುದರಿಂದ ಕಣ್ಣೀರು ಬಾರದಂತೆ ತಡೆಯಬಹುದು. ಈಗಾಗಲೇ ಇಂತಹ ಹಲವು ಜುಗಾಡು ಉಪಾಯಗಳನ್ನು ಬಳಸಲಾಗುತ್ತಿದೆ. ಈರುಳ್ಳಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಣಿಸಿದರೆ ಅದರಿಂದ ಹೊಮ್ಮುವುದನ್ನು ಕಡಿಮೆ ಮಾಡಬಹುದು. ಅಥವಾ ಈರುಳ್ಳಿಯನ್ನು ನೀರಿನೊಳಗಿಟ್ಟು ಸ್ವಲ್ಪ ಸಮಯದ ನಂತರ ಹೊರತೆಗೆದು ಕತ್ತರಿಸುವವರು ಇದ್ದಾರೆ. ನೀರಿನೊಳಗಿಟ್ಟೇ ಕತ್ತರಿಸಿದರೂ ಕಣ್ಣಿಗೆ ಉರಿತಾಗುವುದಿಲ್ಲ ಎನ್ನುವ ಮಾತಿದೆ. ಚಾಕುವನ್ನು ಹರಿತ ಮಾಡಿಸಿ ಈರುಳ್ಳಿಯನ್ನು ಕೊಯ್ದರೂ ಕಣ್ಣೀರು ಸುರಿಯುವುದು ಕಡಿಮೆ ಎನ್ನುವ ಮಾತೂ ಇದೆ. ಇವೆಲ್ಲವೂ ಕೇವಲ ಉಪಚಾರದ ಕ್ರಮಗಳು. ಏನೆಲ್ಲ ಮಾಡಿದರೂ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಸುರಿಯೇ ಸುರಿಯುತ್ತದೆ. ಏಕೆ ಹಾಗೆ ಎನ್ನುವುದು ಎಂಗವರ ಪ್ರಶ್ನೆ. ಇದಕ್ಕಾಗಿ ಇವರು ಈರುಳ್ಳಿಯನ್ನು ಕತ್ತರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ: ಈರುಳ್ಳಿಯನ್ನು ಕತ್ತರಿಸುವಾಗ ಅದರಿಂದ ಪ್ರೊಪೇನ್ ಇಥನಾಲ್ ಎಸ್ ಆಕ್ಸೈಡು ಹೆಚ್ಚು ಹೊಮ್ಮುವಂತೆ ಪ್ರಭಾವಿಸುವ ಅಂಶಗಳು ಯಾವುವು? ಚಾಕು ಹರಿತವಾಗಿದ್ದಾಗ ಹೆಚ್ಚು ರಾಸಾಯನಿಕ ಹೊಮ್ಮುತ್ತದೆಯೋ, ಮೊಂಡಾಗಿದ್ದಾಗಲೋ? ಅಥವಾ ಕತ್ತರಿಸುವ ರೀತಿಯಿಂದಲೂ ರಾಸಾಯನಿಕ ಹೊಮ್ಮುವುದು ಹೆಚ್ಚು ಕಡಿಮೆಯಾಗಬಹುದು? ವಿಧವಿಧವಾಗಿ ಹರಿತವಾಗಿರುವ ಚಾಕುಗಳನ್ನು ಬಳಸಿಕೊಂಡು ಈರುಳ್ಳಿಯನ್ನು ಕತ್ತರಿಸಿ ಯಂಗ್ ಪರೀಕ್ಷಿಸಿದ್ದಾರೆ. ಕತ್ತರಿಸುವಾಗ ಹೈಸ್ಪೀಡ್ ವಿಡಿಯೋ ಕ್ಯಾಮರಾ ಬಳಸಿ ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಚಿತ್ರಗಳು ಕತ್ತರಿಸುವಾಗ ಈರುಳ್ಳಿಯಿಂದ ಹನಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ಸೂಚಿಸುತ್ತವೆ. ಅದೇ ವೇಳೆ ಈರುಳ್ಳಿಯ ಮೇಲೆ ಚಾಕು ಒತ್ತುವ ಬಲ ಎಷ್ಟು ಎಂದು ಕೂಡ ಅಳೆದಿದ್ದಾರೆ. ವೇಗವಾಗಿಯೂ ನಿಧಾನವಾಗಿಯೂ ಕತ್ತರಿಸಿ ನೋಡಿದ್ದಾರೆ. ಚಾಕು ಬೀಳುವ ವೇಗ ಈರುಳ್ಳಿಯ ಮೇಲೆ ಬೀಳುವ ಒತ್ತಡವನ್ನು ಸೂಚಿಸುತ್ತಷ್ಟೇ. ವಿವಿಧ ವೇಗದಲ್ಲಿ ಕತ್ತರಿಸಿದಾಗ ಹಾರುವ ಹನಿಗಳ ಸಂಖ್ಯೆ, ಅವುಗಳು ಚಲಿಸುವ ದೂರವನ್ನು ವಿಡಿಯೋ ಚಿತ್ರಗಳಿಂದ ಲೆಕ್ಕಹಾಕಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎಷ್ಟು ಬಲ ಬಿದ್ದಾಗ ಅತಿ ಕಡಿಮೆ ಹನಿಗಳು ಚಿಮ್ಮುತ್ತವೆ ಎಂದು ಗಣಿಸಬಹುದು. ಹಾಗೆ ಗಣಿಸಿದಾಗ ಚಾಕು ಅತಿ ಚೂಪಾಗಿದ್ದಾಗ ಹಾಗೂ ಅದು ಅತಿ ವೇಗದಿಂದ ಕತ್ತರಿಸಿದಾಗ ಹನಿಗಳು ಹೆಚ್ಚು ಚಿಮ್ಮುತ್ತವೆ. ಅದೇ ಚಾಕು ಹರಿತವಾಗಿದ್ದು ನಿಧಾನವಾಗಿ ಕತ್ತರಿಸಿದಾಗ ಚಿಮ್ಮುವ ಹನಿಗಳ ಸಂಖ್ಯೆ ಕಡಿಮೆ. ಮೊಂಡು ಚಾಕುವಿನಿಂದ ಆತುರಾತುರಿಂದ ಕತ್ತರಿಸಿದಾಗ ದೊಡ್ಡ ದೊಡ್ಡ ಹನಿಗಳು ಹೆಚ್ಚೆಚ್ಚು ದೂರ ಚಿಮ್ಮುತ್ತವೆ ಎಂದು ಇವರು ಗುರುತಿಸಿದರು. ಇದರ ಅರ್ಥ ಇಷ್ಟೇ: ಚೆನ್ನಾಗಿ ಹರಿತವಾಗಿರುವ ಚಾಕುವಿನಿಂದ ನಿಧಾನವಾಗಿ ಈರುಳ್ಳಿಯನ್ನು ಕತ್ತರಿಸಿದರೆ ಕಣ್ಣೀರು ಹೊಮ್ಮುವುದು ಕಡಿಮೆ. ಅಯ್ಯೋ, ಈಗಾಗಲೇ ಕಣ್ಣೀರು ಬಾರದಂತೆ ಈರುಳ್ಳಿಯನ್ನು ತಣಿಸಿ ಕತ್ತರಿಸುತ್ತಿದ್ದೇವಲ್ಲ, ಇದರಿಂದೇನು ಪ್ರಯೋಜನ ಎಂದಿರಾ? ಈರುಳ್ಳಿಯಷ್ಟೇ ಅಲ್ಲ, ಯಾವುದೇ ತರಕಾರಿಯನ್ನು ಕತ್ತರಿಸುವಾಗಲೂ ಹೀಗೆಯೇ ಹನಿಗಳು ಚಿಮ್ಮುತ್ತವೆ. ಅಡುಗೆ ಮನೆಯನ್ನು ಮಲಿನಗೊಳಿಸುತ್ತವೆ, ಅದನ್ನಾದರೂ ತಡೆಯಬಹುದಲ್ಲ ಎನ್ನುವುದು ಇವರ ಅನಿಸಿಕೆ. ಹಾ, ಅಷ್ಟೆಲ್ಲಾ ಕಷ್ಟ ಯಾಕೆ? ಪ್ರೊಪೇನ್ ಇಥನಲ್ ಎಸ್ ಆಕ್ಸೈಡನ್ನು ತಯಾರಿಸದ ಈರುಳ್ಳಿ ತಲಿಯನ್ನೇ ತಯಾರಿಸಿಬಿಟ್ಟರೆ ಚಾಕು ಮೊಂಡಾಗಿದ್ದರೂ ಹರಿತವಾಗಿದ್ದರೂ ಕಣ್ಣೀರು ಬರುವುದಿಲ್ಲವಲ್ಲ ಎಂದಿರಾ? ಆ ಪ್ರಯತ್ನಗಳು ನಡೆದಿವೆ. ಜೈವಿಕ ತಂತ್ರಜ್ಞಾನವನ್ನು ಬಳಸಿ 5 ವರ್ಷಗಳ ಹಿಂದೆ ಈ ರಾಸಾಯನಿಕವನ್ನು ತಯಾರಿಸುವ ಅಗತ್ಯವಿರುವ ಎಂಜಿಮಿಲ್ಲದ ಈರುಳ್ಳಿಯನ್ನು ತಯಾರಿಸಲಾಗಿತ್ತು. ಅದಿನ್ನು ಮಾರುಕಟ್ಟೆಗೆ ಬರಬೇಕಷ್ಟೇ. ಯಂಗ್ ಅವರ ಸಂಶೋಧನೆಯನ್ನು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಸೈನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಚುಟುಕು ಚುರುಕು.
2: ಮಾಂಸ ತಿನ್ನುವ ಸಗಣಿ ದುಂಬಿಗಳು.
3: ಸಗಣಿಯನ್ನ ಉಂಡೆ ಮಾಡಿಕೊಂಡು ಹೋಗುವ ದುಂಬಿಗಳನ್ನ ನೋಡಿದ್ದೀರಿಯಲ್ಲ. ಆ ಸಗಣಿಯ ಉಂಡೆಗಳು ದುಂಬಿಯ ಲಾರೋಗಳ ಮನೆ ಹಾಗೂ ಊಟ. ಹೀಗಾಗಿ ಈ ದುಂಬಿಗಳ ಲಾರೋಗಳೆಲ್ಲವೂ ಕೂಡ ಸಸ್ಯಹಾರಿಗಳು ಎಂದು ಭಾವಿಸಲಾಗಿತ್ತು. ಆದರೆ ಹಾಗಿಲ್ಲವಂತೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಇರುವ ದುಂಬಿಗಳು 3 ಕೋಟಿ ವರ್ಷದಿಂದಲೂ ಶವಗಳನ್ನು ತಿನ್ನುತ್ತಾ ಬಂದಿವೆಯಂತೆ. ಈ ದುಂಬಿಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಕೊಳೆತ ಶವಗಳಲ್ಲಿ ಸಗಣಿಯ ಉಂಡೆಯನ್ನ ಅಡಗಿಸುತ್ತಿದ್ದುದು ಗೊತ್ತಿತ್ತು. ಆದರೆ ಈ ಅಭ್ಯಾಸ 3 ಕೋಟಿ ವರ್ಷಗಳಷ್ಟು ಹಳೆಯದೋ ಎಂದು ತಿಳಿದಿರಲಿಲ್ಲ. ಇತ್ತೀಚೆಗೆ ಪೆರು, ಚಿಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತ ಫಾಸಿಲುಗಳನ್ನು ಅಧ್ಯಯನ ಮಾಡಿದಾಗ ಹಲವು ಸಗಣಿಯುಂಡೆಯಂತಹ ಫಾಸಿಲುಗಳಲ್ಲಿ ಮಾಂಸದ ಅಂಶವೂ ಇದ್ದದ್ದು ತಿಳಿದು ಬಂದಿದೆ. ಅಂದರೆ ಈ ದುಂಬಿಗಳು ಎಂದಿನಿಂದಲೂ ಶವಗಳನ್ನು ಆಹಾರವಾಗಿ ಬಳಸುತ್ತದೆ. ಪರಶುರಾಮ ಹಾಗೂ

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ರಮೇಶ್. ಇಂದಿನ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿರವರ ಜೀವನದ ಪಾಠಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆತ್ಮೀಯರೇ, ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಕ್ಕೆ ನಾವು ಹಲವಾರು ನಿದರ್ಶನಗಳನ್ನು, ವ್ಯಕ್ತಿಗಳನ್ನು ಅಥವಾ ಚಾರಿತ್ರ್ಯಗಳನ್ನು ನೋಡಿದ್ದೇವೆ. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠತೆಯಿಂದ, ಫಲವನ್ನು ನಿರೀಕ್ಷಿಸದೆ ಮಾಡಿದಾಗ ನಾವು ಅಂದುಕೊಂಡಂತಹ ಕೆಲಸ ಯಶಸ್ವಿದಾಯಕವಾಗುತ್ತೆ, ಜೊತೆಗೆ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿಗೆ ಬೆಳೆದಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ಫೋಸಿಸ್ ಕಂಪನಿಯು ಕೂಡ ಒಂದು. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿಯವರು ತಮ್ಮ ಬದುಕಿನಲ್ಲಿ ತಾವು ಕಂಡುಕೊಂಡಂತಹ, ತಾವು ಅಳವಡಿಸಿಕೊಂಡಂತಹ ಒಂದಷ್ಟು ವಿಚಾರಗಳು ಅವರನ್ನು ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಯಿತು. ಸಮಾಜದಲ್ಲಿ ಇಂದು ಗೆಲುವು ಕಾಣುತ್ತಿರುವಂತಹ ಜನರು ಈ ಹಿಂದೆ ಅನೇಕ ಅವಮಾನಗಳನ್ನು ಎದುರಿಸಿ ಪರಿಶ್ರಮದಿಂದಲೇ ಉನ್ನತ ಸ್ಥಾನಮಾನವನ್ನು ಪಡೆದಿರುತ್ತಾರೆ ಎಂದು ಹೇಳಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಿಲ್ಲುವುದು ಇನ್ಫೋಸಿಸ್ ಒಡೆಯ ಎನ್.ಆರ್. ನಾರಾಯಣ ಮೂರ್ತಿರವರು. ಇವರು 1981 ಇನ್ಫೋಸಿಸನ್ನು ಆರಂಭಿಸಿದಾಗ ಆ ಕಂಪನಿಯ ಷೇರು NSE -2.63 ಹಾಗೆಯೇ ಇದರ 6 ಇತರ ಸಹ ಸಂಸ್ಥಾಪಕರು, ಉದ್ಯಮಿಗಳು ಭಾರತದಲ್ಲಿ ಹೆಸರುವಾಸಿಯಾಗಿರಲಿಲ್ಲ. ಹಾಗಾದರೆ ಅವರು ಭಾರತದಲ್ಲಿ IT ಕ್ರಾಂತಿಗಳಾಗಿ ಹೇಗೆ ಹೊರಹೊಮ್ಮಿದರು? ಇತ್ತೀಚೆಗೆ ಪ್ರಕಟವಾದಂತಹ ಸ್ಟಾರ್ಟ್ಅಪ್ ಕಂಪಾಸ್ ಪುಸ್ತಕದ ಮುನ್ನುಡಿಯಲ್ಲಿ 75 ಬಿಲಿಯನೇರ್ ನಾರಾಯಣ ಮೂರ್ತಿ ತಮ್ಮ ಉದ್ಯಮದ ಯಶಸ್ಸಿನ ಮಂತ್ರವನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಒಬ್ಬ ಉದ್ಯಮಿಯಾಗಿ ಕಲಿತ ಪಾಠಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಪಾಠಗಳನ್ನು ತೆಗೆದುಕೊಳ್ಳುವುದನ್ನು ಅವರು ಯಾವಾಗಲೂ ಆಯ್ಕೆ ಮಾಡ್ತಾರೆ. ಇನ್ಫೋಸಿಸ್ಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಕುರಿತು ಯಾರ ಜೊತೆಗೂ ಕೂಡ ಅವರು ಹಂಚಿಕೊಳ್ತಾ ಇರಲಿಲ್ಲ. ತಮಗೆ ತಾವೇ ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದರು. ಮೊದಲನೆಯದು ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದರ ಮಹತ್ವ. ನಾರಾಯಣ ಮೂರ್ತಿಯವರು ಮತ್ತು ಇನ್ಫೋಸಿಸ್ ತಂಡ ಕಲಿತ ಮೊದಲ ಮತ್ತು ಮುಖ್ಯ ಪಾಠವೆಂದರೆ ಮೌಲ್ಯಗಳನ್ನು ವ್ಯಕ್ತಪಡಿಸುವ ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವ ಮಹತ್ವದ ಪಾಠವನ್ನು ಹೇಳ್ತಾರೆ. ಮೌಲ್ಯಗಳು ವಾಣಿಜ್ಯೋದ್ಯಮಿಗಳ ನಿರ್ಧಾರದ ಆಧಾರದ ಸ್ತಂಭಗಳು. ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ಕಂಪನಿಯ ಹಿತಾಸಕ್ತಿಯನ್ನು ನೋಡುವುದು ಮತ್ತು ನಮ್ಮ ಮೌಲ್ಯ ವ್ಯವಸ್ಥೆಯ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವಾಗಿದೆ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ, ಉದ್ಯಮದಲ್ಲಿ ಆರಂಭಿಕ ದಿನಗಳಲ್ಲಿ ಸೋಲು ಬರುವುದು ಸಾಮಾನ್ಯ. ಅವುಗಳನ್ನು ಮುಕ್ತ ಹೃದಯದಿಂದ ಒಪ್ಪಿಕೊಂಡು ಅವುಗಳಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕು. ಮಾರ್ಕೆಟಿನಲ್ಲಿ ಈಗ ಯಾವ ಟ್ರೇಡ್ ನಡೆಯುತ್ತಿದೆ ಎಂಬುದರ ಕಡೆ ಕೂಡ ಗಮನವಿಟ್ಟಿರಬೇಕು. ಮೂರನೇದಾಗಿ, ನಾವು ಮಾಡುತ್ತಿರುವ ಕೆಲಸ ಮತ್ತು ಕಂಪನಿಯ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬೇಕು. ಇವರು ಆರಂಭಿಸಿದಂತಹ ಸಾಫ್ಟ್ ನೋರಿಕ್ ಉತ್ತಮ ದೇಶೀಯ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಹಾಗೂ ಅದನ್ನು ಮರುಸ್ಥಾಪಿಸಲು, ವೇಗವಾಗಿ ಸ್ಥಾಪಿಸಲು ಕಾರ್ಯನಿರ್ವಹಿಸಲಿಲ್ಲ. ಹಾಗಾಗಿ ಅದನ್ನು ಕೇವಲ 9 ಅವರು ಮುಚ್ಚಿದ್ರು. ಆ ಹಳೆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ. ಅದೃಷ್ಟವು ಹೇಗೆ ನಮ್ಮ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಇವರೇ ಉದಾಹರಣೆ. ಏಕೆಂದರೆ ನನ್ನ ಅನೇಕ ಸ್ನೇಹಿತರು ನನಗಿಂತ ಜಾಣರಾಗಿದ್ದರು, ನನಗಿಂತ ಉತ್ತಮವಾದ ಉದ್ಯಮ ಐಡಿಯಾಗಳನ್ನು ಹೊಂದಿದ್ದರು. ಆದರೆ ಅವರು ಅನಿರೀಕ್ಷಿತವಾಗಿ ಬಂದ ಸವಾಲುಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೋಲಿನ ದಾರಿಯಲ್ಲಿ ನಡೆದರು. ಆದರೆ ನಾನು ಆ ದೇವರ ಕೃಪೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತಮ ನಿರ್ಧಾರವನ್ನು ಮಾಡಿ ಗೆಲುವು ಸಾಧಿಸಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೃಷ್ಟವು ಹೇಗೆ ತಮಗೆ ಪ್ರಭಾವವನ್ನು ಬೀರಬಲ್ಲದು ಎಂಬುದಕ್ಕೆ ಅವರು ನೀಡಿದಂತಹ 4 ಮಾರ್ಗ, ಗ್ರಾಹಕರನ್ನು ನಮ್ಮತ್ತ ಸೆಳೆಯುವುದು. ಇಂದು ಮಾರ್ಕೆಟ್ ಸ್ಪರ್ಧೆಯು ಒಂದು ಅತ್ಯುತ್ತಮ ನಿರ್ವಹಣೆ ಶಾಲೆ ಎಂದು ದಿವಂಗತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಹೇಳಿದ್ದಾರೆ. ರಾಹುಲ್ ಬಜಾಜ್ ಹೇಳಿರುವ ಪ್ರಕಾರ, ಮಾರ್ಕೆಟ್ ಸ್ಪರ್ಧೆಯು ನಮಗೆ ಹೇಗೆ ಗ್ರಾಹಕರನ್ನು ನಮ್ಮತ್ತ ಸೆಳೆಯುವ ಹಾಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಎಂದು ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವುದು. ನಮ್ಮ ಬದುಕಿನಲ್ಲಿ ಉತ್ತಮ ನಾಯಕತ್ವ ಗುಣಗಳು ನಮ್ಮನ್ನು ಉತ್ತಮ ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ಈ ವಾಣಿಜ್ಯೋದ್ಯಮದಲ್ಲಿ ತುಂಬ ಮುಖ್ಯ. ಯಾರ ಮೇಲೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಯಾರಿಗೆ ಯಾವ ಕೆಲಸ ನೀಡಿದರೆ ಅವರು ಅದನ್ನು ಉತ್ತಮವಾಗಿ ಮಾಡಿ ಮುಗಿಸುವವರು ಎಂಬ ವಿಷಯಗಳ ಕುರಿತು ಸ್ಪಷ್ಟ ಅರಿವು ಉದ್ಯಮಿಗಳಾದ ನಮಗೆ ಇರಬೇಕಾದದ್ದು ಅವಶ್ಯಕ ಎಂದು ಹೇಳ್ತಾರೆ. ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಸಹ ಸಂಸ್ಥಾಪಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ವಿಷಯಗಳನ್ನು ನಮ್ಮಲ್ಲಿ ಯಾರು ತಮ್ಮ ನಮ್ಮ ಪತಿಗಳು ಅಥವಾ ಪತ್ನಿಯರೊಂದಿಗೆ ಚರ್ಚಿಸಬಾರದು ಎಂದು ಅವರು ನಿರ್ಧರಿಸ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸ್ತಾರೆ. ಇದಕ್ಕೆ ಕಾರಣ ತುಂಬ ಸರಳವೆಂದರೆ ನಮ್ಮ ಸಂಗಾತಿಗಳು ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ಇದು ಇನ್ನೂ ಅನೇಕ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು ಎನ್ನುತ್ತಾರೆ. ಒಂದು ಕಂಪನಿಯಲ್ಲಿ ಒಂದು ಸಮಯಕ್ಕೆ ಒಬ್ಬನೇ ನಾಯಕನಿರಬೇಕಾದದ್ದು ಇಲ್ಲಿ ಅಗತ್ಯ ಕ್ರಮವಾಗಿದೆ. ಅನೇಕ ನಾಯಕರು ಒಂದೇ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಅದರ ಬದಲಾಗಿ ಒಬ್ಬ ನಾಯಕನಿದ್ದು ಕಂಪನಿ ಕೆಲಸಗಳ ಬಗ್ಗೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸಿ ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಬದುಕಿನ 8ನೇ ಪಾಠವಾಗಿತ್ತು. ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿಯ ಜ್ಞಾನ ಎಂಬುದಾಗಿ ಹೇಳ್ತಾರೆ. ಮೂರ್ತಿಯವರು ಕಲಿತ 9ನೇ ಮತ್ತು ಕೊನೆಯ ಪಾಠವು ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿ ಜ್ಞಾನ ಕಂಪನಿಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ಬುದ್ಧಿವಂತಿಕೆಯಿಂದ ನಡೆಸಲ್ಪಡುತ್ತದೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತದೆ ಎಂಬುದು ಇನ್ಫೋಸಿಸ್ನ ಟ್ಯಾಗ್ಲೈನ್ ಕೂಡ ಆಗಿದೆ. ಹಾಗಾಗಿ ಈ ಕಂಪನಿ ಕಟ್ಟುವುದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದೇವೆ. ಅದಕ್ಕೆ ಇಂದು ಸಂಸ್ಥಾಪಕ ತಂಡದ 6 ಸದಸ್ಯರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಲಿಯನೇರ್ಗಳನ್ನಾಗಿ ಮಾಡಿದೆ. ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸಾಧಕರ ಮಹನೀಯ ವ್ಯಕ್ತಿಗಳ ಬದುಕಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ಸಂಸ್ಥೆ ಮುನ್ನಡಿಬೇಕಾದರೆ ನಾವು ಏನೆಲ್ಲ ಮಾನದಂಡಗಳನ್ನು ಇಟ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರಬೇಕು, ಮೌಲ್ಯಗಳು ಹೇಗಿರಬೇಕು, ಕಂಪನಿಯಲ್ಲಿ ಕೆಲಸ ಮಾಡುವವರ ಸಹೋದ್ಯೋಗಿಗಳ ಅಭಿಪ್ರಾಯ ಹೇಗಿರಬೇಕು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೇನೆಲ್ಲ ಮಾರ್ಗಗಳನ್ನು ಹುಡುಕಬೇಕು, ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಕಂಪನಿ ಹೇಗೆ ಬೆಳವಣಿಗೆ ಆಗುತ್ತದೆ, ಗ್ರಾಹಕರನ್ನು ನಮ್ಮತ್ತ ಸೆಳೆದಾಗ ನಮ್ಮ ಕಂಪನಿ ಹೇಗೆ ಉತ್ತಮವಾಗಿ ಬೆಳೆಯುತ್ತದೆ, ನಮ್ಮಲ್ಲಾದಂತಹ ಎಡವು ತೊಡವುಗಳು ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆಯನ್ನು ಮಾಡ್ತವೆ, ನಮ್ಮ ಕೆಲಸವನ್ನು ಆಗಾಗ ನಾವು ಚೆಕ್ ಮಾಡಿಕೊಳ್ತಾ ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸ್ಕೊಳ್ತಾ ನಾವು ಮುಂದೆ ಹೋದಾಗ ನಮ್ಮ ಕಂಪನಿಯಾಗಲಿ ನಾವು ಮಾಡುವಂಥ ಕೆಲಸವಾಗಲಿ ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸೋಲುಗಳು ಬರುವಂತಹದ್ದು ಸಾಮಾನ್ಯ. ಅವುಗಳನ್ನೇ ನಾವು ಮಾನದಂಡವನ್ನಾಗಿ ಇಟ್ಕೊಂಡು ಎಲ್ಲಿ ಎಡವಿದ್ದೇವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಮುಂದೆ ಹೋದಾಗ ನಮ್ಮ ಕೆಲಸ ಯಶಸ್ವಿದಾಯಕವಾಗುತ್ತೆ, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಮೌಲ್ಯಗಳನ್ನು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಮುಂದೆ ಹೋದಾಗ ಉತ್ತಮ ಸಾಧಕ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವಿಗಳೆಯ ರಮೇಶ್. ಈ ದಿನದ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಲೆನಿನ್ ರವರ ಕೃತಜ್ಞತಾ ಮನೋಭಾವ ಕುರಿತು ಅರಿಯೋಣ. ಆತ್ಮೀಯರೇ, ಪ್ಯಾರಿಸ್ ನಗರದ ಪ್ರಸಿದ್ಧ ಹೋಟೆಲ್ವೊಂದರ ಮುಂದೆ ವ್ಯಕ್ತಿಯೊಬ್ಬ ನಿಂತುಕೊಂಡಿದ್ದಾನೆ. ಆತನ ಮುಖ ಬಿಳಿಚಿಕೊಂಡಿದೆ. ದೇಹದಲ್ಲಿ ಒಂಚೂರು ತ್ರಾಣವಿಲ್ಲ. ಕಣ್ಣುಗಳು ಕಳೆಗುಂದಿವೆ. ಹೊಟ್ಟೆಯಲ್ಲಿ ಹಸಿವು ಬೊಬ್ಬಿರಿದು ಅಬ್ಬರಿಸಿಕೊಂಡಿದೆ. ಆ ವ್ಯಕ್ತಿ ಹೋಟೆಲ್ ಒಳಗಡೆ ಹೋಗುವುದೋ ಅಥವಾ ಬೇಡವೋ ಎಂಬ ಯೋಚನೆಯಲ್ಲಿದ್ದಾನೆ. ಬರಿದಾದ ಹೊಟ್ಟೆ ಒಳಗಡೆ ಹೋಗು ಎನ್ನುತ್ತಿದೆ, ಆದರೆ ಬರಿದಾದ ಜೇಬು ಒಳಗಡೆ ಹೋಗುವುದು ಬೇಡ ಎನ್ನುತ್ತಿದೆ. ಹೊಟ್ಟೆ ಜೇಬುಗಳ ಮಧ್ಯದಲ್ಲಿ ಅಗ್ಗಜಗ್ಗಾಟ ನಡೆದಿದೆ. ಕೊನೆಗೆ ಉದರವಾಣಿಗೆ ಕಿವಿಯಾದ ವ್ಯಕ್ತಿ ಇನ್ನಿಲ್ಲದ ಧೈರ್ಯವನ್ನು ಮಾಡಿಕೊಂಡು ಹೋಟೆಲ್ ಒಳಗೆ ಹೋಗುತ್ತಾನೆ. ಮೂಲೆಯಲ್ಲಿನ ಟೇಬಲ್ ಬಳಿ ಕುರ್ಚಿನೆಳೆದುಕೊಂಡು ಕುಳಿತ ವ್ಯಕ್ತಿಯು ಮಾಣಿ ಬರುತ್ತಲೇ ಒಂದು ಫುಲ್ ಮೀಲ್ಸ್ ಜೊತೆಯಲ್ಲಿ ಬಿಸಿ ಬಿಸಿ ತಾಜಾ ಆಗಿ ಇರೋದನ್ನೆಲ್ಲ ತರೋದಕ್ಕೆ ಆರ್ಡರ್ ಮಾಡುತ್ತಾನೆ. ಜೇಬಿನಲ್ಲಿ ಕಾಸಿಲ್ಲ ಎಂಬ ವಿಷಯ ಈತನಿಗೆ ಗೊತ್ತು. ಅದು ಮಾಣಿಗೇನು ಗೊತ್ತು? ಮಾಣಿಯು ಗ್ರಾಹಕ ಆರ್ಡರ್ ಮಾಡಿದ್ದನ್ನೆಲ್ಲವನ್ನು ಕೂಡ ತಂದುಕೊಡುತ್ತಾನೆ. ಆತ ಗಬಗಬನೆ ಊಟ ಮಾಡುತ್ತಾನೆ. ವ್ಯಕ್ತಿಯ ಆತುರ ನೋಡಿ ಮಾಣಿ ಮನಸ್ಸಿನಲ್ಲಿಯೇ ಅಯ್ಯೋ ಪಾಪ, ತುಂಬ ಹಸಿದಿದ್ದಾನೆ ಎಂದುಕೊಳ್ಳುತ್ತಾನೆ. 3-4 ದಿನಗಳಿಂದ ಅನ್ನ ಕಾಣದ ಹೊಟ್ಟೆಯದು. ಸಾಕ್ಷಾತ್ ಬಕಾಸುರನಾಗಿತ್ತು. ಊಟ ಮುಗಿಯಿತು, ಆದರೆ ಇನ್ನೂ ಬಿಲ್ ಭರಿಸಬೇಕಲ್ಲ, ಏನು ಮಾಡೋದು? ವ್ಯಕ್ತಿ ಸನ್ನೆ ಮಾಡಿ ಮಾಣಿಯನ್ನ ಹತ್ತಿರಕ್ಕೆ ಕರೆದು ಬಿಸಿ ಧ್ವನಿಯಲ್ಲಿ ಹೇಳ್ತಾನೆ, ನನ್ನ ಬಳಿ ಹಣವಿಲ್ಲ, ತುಂಬ ಹಸಿದುಕೊಂಡಿದ್ದೆ, ಭಂಡಧೈರ್ಯ ಮಾಡಿ ಬಂದು ಉಂಡಿದ್ದೇನೆ. ನಾನು ಈ ಊರಿಗೆ ಹೊಸಬ, ನಾನು ಈ ದೇಶದ ನಾಗರಿಕನಲ್ಲ, ನಾನು ರಷ್ಯಾ ದೇಶದವ. ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ನನ್ನ ದೇಶದಿಂದ ನಾನು ಬಹಿಷ್ಕೃತನಾಗಿದ್ದೇನೆ. ನಿನ್ನ ದೇಶವನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಪರಿಚಯದವರಾರೂ ಇಲ್ಲಿ ಇಲ್ಲ. ನೀನು ಒಳ್ಳೆಯವನ ಹಾಗೆ ಕಾಣುತ್ತಿದ್ದೀಯ. ನಿನ್ನಲ್ಲಿ ವಿನಂತಿಸುತ್ತೇನೆ, ನನ್ನ ಊಟದ ಬಿಲ್ಲನ್ನು ನೀನೇ ಕಟ್ಟಿಬಿಡು. ನನಗೆ ಸಾಲ ಕೊಟ್ಟಿದ್ದೇನೆ ಎಂದುಕೋ. ಒಂದಲ್ಲ ಒಂದು ದಿನ ನಾನು ನಿನ್ನ ಋಣ ಸಂದಾಯ ಮಾಡುತ್ತೇನೆ. ಸದ್ಯ ನೀನೇ ನನ್ನ ಆಪ್ತ ಬಾಂಧವ, ನೀನು ನನಗೆ ಸಹಾಯ ಮಾಡಬಹುದು ಎಂದು ನನ್ನ ಅಂತರಾತ್ಮ ಹೇಳಿತು. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂಬುದಾಗಿ ಆ ಹಸಿದ ವ್ಯಕ್ತಿ ಹೇಳ್ತಾನೆ. ಮಾಣಿ ಆಶ್ಚರ್ಯದಿಂದ ವ್ಯಕ್ತಿಯನ್ನು ನೋಡುತ್ತಾ, ಮಾಣಿಗೆ ವ್ಯಕ್ತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕಂಡುಬರುವುದಿಲ್ಲ. ಆತ ಪ್ರಾಮಾಣಿಕವಾಗಿ ನನ್ನ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಈತನಿಗೆ ಸಹಾಯ ಮಾಡುವುದರಲ್ಲಿ ಅರ್ಥವಿದೆ. ಈತನ ಊಟದ ಬಿಲ್ಲನ್ನು ಕಟ್ಟಿದರೆ ಇವತ್ತಿನ ದುಡಿಮೆಯ ದುಡ್ಡು ಸಿಕ್ಕುವುದಿಲ್ಲ, ಆದರೆ ಓರ್ವ ಹಸಿದ ವ್ಯಕ್ತಿಯ ಹಸಿವನ್ನು ನೀಗಿಸಿದ ತೃಪ್ತಿ ಸಿಗುತ್ತದೆ ಎಂದು ಯೋಚಿಸಿದ ಮಾಣಿ. ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿರು, ನಾನು ನಿನ್ನ ಊಟದ ಬಿಲ್ಲನ್ನು ಕೌಂಟರ್ನಲ್ಲಿ ಕಟ್ಟುತ್ತೇನೆ. ಇನ್ಯಾವುದೋ ಒಂದು ದಿನ ನನ್ನ ಹಣವನ್ನು ವಾಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಿರುವೆ. ಅದು ಎಷ್ಟು ಮಾತ್ರಕ್ಕೆ ಸತ್ಯವೋ ಗೊತ್ತಿಲ್ಲ. ನೀನು ಸ್ವತಃ ಅಸುರಕ್ಷಿತ ಸ್ಥಿತಿಯಲ್ಲಿರುವೆ. ಅದೇನೇ ಇರಲಿ, ನಾನು ನಿನಗೆ ಅಪರಿಚಿತನಾದರೂ ನನ್ನಲ್ಲಿ ಆಪ್ತನನ್ನು ಗುರುತಿಸಿ ಸಹಾಯ ಮಾಡೆಂದು ವಿನಂತಿಸಿಕೊಂಡಿರುವೆ. ಅದು ಅಲ್ಲದೆ ನನ್ನ ದೇಶಕ್ಕೆ ಆಶ್ರಯವನ್ನು ಬಯಸಿ ಬಂದಿರುವೆ. ವಿದೇಶಿಯರಿಗೆ ನನ್ನ ದೇಶದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನ ರಾಷ್ಟ್ರಧರ್ಮ ಹೇಳುತ್ತದೆ. ನಾನು ಮಾಣಿಯಾದರೇನಂತೆ? ನಾನು ಮೊದಲು ಫ್ರಾನ್ಸ್ ದೇಶದ ನಾಗರಿಕ, ನಂತರ ನಾನು ಮಾಣಿ. ಮಾಣಿಯಾದರೇನು? ಮಾಲೀಕನಾದರೇನು? ದೇಶ ಎಲ್ಲರದು ತಾನೆ. ನನ್ನ ದೇಶದ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಸಂತೋಷದಿಂದ ನಿನ್ನ ಊಟದ ಬಿಲ್ಲನ್ನು ಕಟ್ಟುತ್ತೇನೆ, ನೀನು ಕಳವಳಪಡಬೇಡ ಎಂದು ಹೇಳುತ್ತಾನೆ ಆ ಮಾಣಿ. ಆ ವ್ಯಕ್ತಿ ಮಾಣಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟು ಹೋಗುತ್ತಾನೆ. ಈ ಘಟನೆ ಜರುಗಿ ಹಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಅದೊಂದು ದಿನ ಮಾಣಿಯ ಬಳಿಗೆ ರಷ್ಯಾ ದೇಶದ ರಾಯಭಾರಿ ಬರುತ್ತಾನೆ. ರಾಯಭಾರಿಯ ಕೈಯಲ್ಲಿ ದೊಡ್ಡ ತಟ್ಟೆ ಇದೆ. ತಟ್ಟೆ ತುಂಬೆಲ್ಲ ಸಿಹಿ ಖಾದ್ಯಗಳಿವೆ, ಗಿಫ್ಟ್ ಬಾಕ್ಸ್ಗಳಿವೆ, ಹಣದ ದೊಡ್ಡ ಚೀಲವಿದೆ, ಜೊತೆಯಲ್ಲಿ ಒಂದು ಪತ್ರವಿದೆ. ರಾಯಭಾರಿ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಮಾಣಿ ಬೇರೆ ಏನನ್ನು ತೆಗೆದುಕೊಳ್ಳದೆ ಪತ್ರವನ್ನು ಮಾತ್ರ ಎತ್ತಿಕೊಳ್ಳುತ್ತಾನೆ. ಅದು ರಷ್ಯಾ ದೇಶದ ಮಹಾನಾಯಕ ವ್ಲಾಡಿಮಿರ್ ಲೆನಿನ್ ರವರ ಪತ್ರ. ಅದು ರಷ್ಯಾದ ಝರ್ ಸಾಮ್ರಾಜ್ಯಶಾಹಿಗೊಂದು ಕೊನೆ ಹಾಡಿದ ಲೆನಿನ್ರ ಪತ್ರ. ಅದು ಮಾರ್ಕ್ಸ್ ವಾದಿಯೊಬ್ಬ ಬರೀ ಮಾರ್ಕ್ಸ್ ವಾದಿಯಾಗಿ ಉಳಿದುಕೊಳ್ಳದೆ ಲೆನಿನ್ ವಾದವಾಗಿ ಬೆಳೆದು ನಿಂತ ಲೆನಿನ್ನ ಪತ್ರ. ಅದು ಸೋವಿಯತ್ ಒಕ್ಕೂಟದ ವಿಶ್ವ ಪ್ರಸಿದ್ಧ ಸರ್ವಶ್ರೇಷ್ಠ ಮಹಾಶಾಸಕನ ಪತ್ರ. ಆತ್ಮೀರೇ, 1917 ಮಾರ್ಚ್ 8 1923 ಜೂನ್ 16 ಒಟ್ಟು 6 ವರ್ಷ 3 ತಿಂಗಳು 8 ದಿನಗಳ ಕಾಲ ನಡೆದ ರಷ್ಯನ್ ಕ್ರಾಂತಿಯು ವ್ಲಾಡಿಮಿರ್ ಇಲಿ ಇಚ್ ಉಲ್ಯಾನೋವ್ನನ್ನು ಲೆನಿನ್ ದಿ ಗ್ರೇಟ್ ಆಗಿ ರೂಪಿಸುತ್ತದೆ. ಈ ಕ್ರಾಂತಿ ಜಗತ್ತು ಲೆನಿನ್ನನ್ನು ತುಸಿ ಗ್ರೇಟ್ ಹೋ ಎಂದು ಹೇಳುವ ಹಾಗೆ ಮಾಡುತ್ತದೆ. ಪತ್ರವನ್ನು ನೋಡಿ ಆ ಮಾಣಿ ಮೂಕ ವಿಸ್ಮಿತನಾಗುತ್ತಾನೆ. ಲೆನಿನ್ ಕಾಗದದಲ್ಲಿ ಬರೆದಿದ್ದಾನೆ, ಅವತ್ತು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ನನ್ನನ್ನು ಬದುಕಿಸಿದ ಮಹಾನುಭಾವ ನೀನು. ಅವತ್ತು ನನ್ನ ಊಟದ ಬಿಲ್ ಚುಕ್ತಾ ಮಾಡಿ ನನ್ನ ಮರ್ಯಾದೆಯನ್ನು ಕಾಪಾಡಿದೆ. ನೀನು ಮಾಡಿದ ಉಪಕಾರವನ್ನು ನಾನೆಂದು ಮರೆಯಲಾರೆ. ಒಂದಷ್ಟು ಹಣವನ್ನು ಕಳಿಸಿರುವೆ, ಇದನ್ನು ಸ್ವೀಕರಿಸುವ ಮೂಲಕ ನನ್ನನ್ನು ಧನ್ಯವಾಗಿಸು ಎಂದು. ಈ ಪತ್ರವನ್ನು ಓದುತ್ತಲೇ ಮಾಣಿಯ ಕಣ್ಣುಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ. ಪತ್ರವೊಂದನ್ನು ಮಾತ್ರ ಸ್ವೀಕರಿಸಿದ ಮಾಣಿ ದುಡ್ಡು ತಟ್ಟೆಯನ್ನು ಹಿಂತಿರುಗಿಸುತ್ತಾ ಹೇಳ್ತಾನೆ, ನನಗಿದೆಲ್ಲ ಬೇಡ. ಲೆನಿನ್ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರೂ ನನ್ನನ್ನು ಹಾಗೂ ನಾನು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆತಿಲ್ಲವಲ್ಲ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಕೃತಜ್ಞತೆ ಎನ್ನುವ ಕೊಡುಗೆಗಿಂತ ಬೇರೆ ಕೊಡುಗೆ ಈ ಜಗತ್ತಿನಲ್ಲಿ ಇನ್ನೇನುಂಟು? ಲೆನಿನ್ನಂತಹ ಮಹಾನುಭಾವನಿಗೆ ಒಂದೊತ್ತು ಊಟ ಮಾಡಿಸಿದ ಭಾಗ್ಯ ನನ್ನದು ಎಂಬ ಸಂತೋಷ ಸಾಕೆನಗೆ. ಅಷ್ಟಕ್ಕೂ ಅವತ್ತು ನಾನು ಊಟದ ಬಿಲ್ ಕಟ್ಟಿರುವುದು ಲೆನಿನ್ಗಲ್ಲ, ಓರ್ವ ಹಸಿದ ವ್ಯಕ್ತಿಗೆ. ಲೆನಿನ್ನ ಕೃತಜ್ಞತೆ ಶಿರೋಧಾರ್ಯವಾದದ್ದು, ಅದನ್ನು ಅಭಿನಂದಿಸುತ್ತೇನೆ ಎಂಬುದಾಗಿ ಆ ಮಾಣಿ ಮತ್ತೆ ಹೇಳಿ ಕಳಿಸುತ್ತಾನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿ ಒಂದು ಸ್ಥಿತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗಬಹುದು. ಆ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು, ಸಂದರ್ಭಗಳನ್ನು ನಾವು ಮರೆಯುವುದು ಮನುಷ್ಯ ಧರ್ಮವಲ್ಲ. ನಾವು ಎಂತಹ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದರೂ ಕೂಡ ಹಿಂದೆ ಬಂದಂತಹ ಹಾದಿಯನ್ನು ಯಾರೂ ಕೂಡ ಮರೆಯಬಾರದು. ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಅಂತಹವರನ್ನು ಮರೆಯಬಾರದು, ಅಹಂಕಾರ ತೋರಬಾರದು ಎಂಬ ಸಂದೇಶವನ್ನು ಇಂತಹ ಲೆನಿನ್ರವರ ಬದುಕಿನ ಕಥನದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದಾಗ ಕೃತಜ್ಞತಾ ಮನೋಭಾವ ಎಂಬ ಪದಕ್ಕೆ ಮಹತ್ತರವಾದಂತಹ ಅರ್ಥ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಕಚೇರಿಗಳು ಬೆಳಿಗ್ಗೆ 9:00 ತೆರೆತಿದ್ವು. ಕೆಲಸಗಾರರು ಬಂದು ಮೇಜು ಕುರ್ಚಿಗಳನ್ನ ಸ್ವಚ್ಛ ಮಾಡಿ ಕಾಗದ ಪತ್ರಗಳನ್ನ ಓರಣವಾಗಿ ಜೋಡಿಸ್ತಿದ್ರು. 10:00 ಆಫೀಸಿನ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:15 ಊಟ ಮುಗಿಸಿ ಮತ್ತೆ ಕೆಲಸ. ಸಂಜೆ 5:30 ತಮ್ಮ ನಿಗದಿತ ಕೆಲಸವನ್ನ ಮುಗಿಸಿ ಮೇಲೇಳ್ತಾ ಇದ್ರು. ತಮ್ಮ ದಿನದ ಕರ್ತವ್ಯವನ್ನು ಮುಗಿಸಿದೆವು ಎಂಬ ತೃಪ್ತಿ ಅವರಿಗಿರ್ತಿತ್ತು. ಅವರ ಮೇಲಿನವರಿಗೂ ಕೆಲಸದಲ್ಲಿ ಸಂತೋಷವಿರ್ತಿತ್ತು. ಮನೆಗೆ ಬರುವಾಗ ನವಿಲಿನ ನಡಿಗೆ. ದಾರಿಯಲ್ಲಿ ಹೆಂಡತಿಯ ಮುಡಿಗೊಂದು ಮಳ ಮಲ್ಲಿಗೆ ತಂದರೆ ಮತ್ತಷ್ಟು ಸಂತೋಷ. ಕಚೇರಿಯ ಕೆಲಸ ಮನೆಗೆ ಬರ್ತಿರ್ಲಿಲ್ಲ, ಅಲ್ಲಿಯದು ಅಲ್ಲಿಗೆ ಇರ್ತಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನಗು ವಿಹಾರ. ಸಂಜೆಗೆ ಎಲ್ಲರೂ ಒಂದೆಡೆಗೆ ಕುಳಿತು ಊಟ ಹರಟೆ. ನಂತರ ಅದು ವಿಶ್ರಾಂತಿಯ ಸಮಯ. ಇದೆಲ್ಲಿಯೋ ಕೇಳಿದ ಕತೆ ಅಂತ ಅನ್ಸ್ತಾ ಇದೆಯೇ? ಇರ್ಲಿ, ಮತ್ತೆ ಕತೆಗೆ ಬರೋಣ. ಪಶ್ಚಿಮ ದೇಶಗಳಿಂದ ಕೆಲ ಪ್ರವಾಸಿಗಳು ಇಡೀ ಪ್ರಪಂಚವನ್ನು ಒಂದು ಹೊಳೆ ಹೊಳೆಯುವ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ತಗೊಂಡು ಬರ್ತಾರೆ. ಅದನ್ನು ಜನ ಕಂಪ್ಯೂಟರ್ ಅಂತ ಕರೆದ್ರು. ಅದರೊಳಗೆ ಇಂಟರ್ನೆಟ್ ಎಂಬ ಹೂರಣವನ್ನ ತುಂಬಿಸಿದ್ರು. ಇದರ ಜೊತೆಗೆ ಹೆಂಡತಿಯನ್ನ ಬಿಟ್ಟರು ಇದನ್ನು ಬಿಡಲಾರೆನೆಂಬಂತಹ ಉಪಕರಣವನ್ನ ತಂದ್ರು. ಜನ ಅದನ್ನ ಮೊಬೈಲ್ ಫೋನ್ ಅಂತ ಗುರುತಿಸಿದ್ರು. ಇವೆಲ್ಲ ನೌಕರಿ ಮಾಡುವವರ ಕೈ ಸೇರಿದ್ವು. ಆಗ ಅವರೆಲ್ಲ ಈ ಉಪಕರಣವನ್ನು ಬಳಸುವಲ್ಲಿ ಉತ್ಸಾಹ ತೋರಿದ್ರು. ಅಕ್ಷರಗಳನ್ನು ಸಂಖ್ಯೆಗಳನ್ನು ಬಡಿಬಡಿದು ಪೆಟ್ಟಿಗೆಯೊಳಗೆ ತುಂಬಿಸಿದ್ರು. ಅವರಿಗೆ ಅದೇನು ಸಂತೋಷ! ಮಾಲೀಕರು ಮೇಲಾಧಿಕಾರಿಗಳು ಸಂತೋಷಪಟ್ರು. ಈಗ ಮೊದಲಿಗಿಂತ 10 ಪಟ್ಟು ಕೆಲಸ ಹೆಚ್ಚಾಗ್ತಾ ಇದೆ. ಜಗತ್ತು ತುಂಬಾ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸಂಭ್ರಮಿಸಿದ್ರು. ನಂತರ ದೊಡ್ಡ ಪೆಟ್ಟಿಗೆ ಮಾಯವಾಗಿ ಚೀಲದಲ್ಲಿ ತುಂಬಿಕೊಂಡು ಹೆಗಲಿಗೆ ತಗಲಿಸಿಕೊಂಡು ಹೋಗುವ ಪುಸ್ತಕದಾಕಾರದ ಪೆಟ್ಟಿಗೆಗಳು ಬಂದ್ವು. ಅವುಗಳನ್ನ ಲ್ಯಾಪ್ಟಾಪ್ ಅಂತ ಕರೆದ್ರು. ಜನರ ಮಾಲೀಕರ ಉತ್ಸಾಹ ಹೆಚ್ಚಾಯ್ತು. ಆಫೀಸ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನ ಚೀಲಕ್ಕೆ ಸೇರಿಸಿಕೊಂಡು ಮನೆಗೆ ನಡೆದು ಮತ್ತೆ ಮನೆಯಲ್ಲಿ ಕೆಲಸ. ಇಲ್ಲಿ ಹೆಂಡತಿಯ ಮಲ್ಲಿಗೆಯ ಮಾಲೆ ಮರೆಯಾಯ್ತು ನೋಡಿ. ರಾತ್ರಿ ಎಲ್ಲರೊಡನೆ ಮಾಡುತ್ತಿದ್ದ ಊಟ ದೂರ ಆಯಿತು. ಪೆಟ್ಟಿಗೆಯ ಮುಂದೆ ಕುಳಿತು ಪರದೆಯನ್ನು ನೋಡುತ್ತಾ ನೋಡುತ್ತಾ ಕಣ್ಣಿನ ಕನ್ನಡಕಗಳು ದಪ್ಪವಾದ್ವು. ಹೊಟ್ಟೆ ಮುಂದೆ ಬಂದಿತು. ಮಾತ್ರೆಗಳ ಸಂಖ್ಯೆ ಹೆಚ್ಚಾಯ್ತು. ಬರಬರುತ್ತಾ ನಿದ್ರೆ ಅಪರೂಪವಾಯ್ತು. ಮನಸ್ಸಿನ ಶಾಂತತೆ ಕಡಿಮೆಯಾಗಿ ಮನೆಯ ಜನರೊಂದಿಗಿನ ಹೊಂದಾಣಿಕೆ ಹಿಂದೆ ಉಳಿತು. ವಿವಾಹಗಳು ಮುರಿಯತೊಡಗದ್ವು. ಆತ್ಮಹತ್ಯೆಗಳು ಅಪರೂಪವಾಗಿ ಉಳಿಲಿಲ್ಲ. ಇದು ಇಂದಿನ ಕೆಲಸದ ಕತೆ. ಬಂಧುಗಳೇ, ಈ ಕತೆ ಕೇಳ್ತಾ ಇದ್ರೆ ಯಾವುದು ಸರಿ? ಕೆಲಸ ಮಾಡದಿರುವುದು ಆಲಸ್ಯತನ ಮಾನವನ ಸ್ವಭಾವಕ್ಕೆ ನಾಚಿಕೆಯ ವಿಷಯ. ಆದರೆ ಎಷ್ಟು ಕೆಲಸ ಸರಿ? ಎಷ್ಟು ಕಾಲ ಈ ಧಾವಂತ, ಈ ಉಸಿರು ಬಿಗಿ ಹಿಡಿದು ಓಡುವ ಪರಿ? ಹೀಗೆ ಉಸಿರು ಬಿಗಿ ಹಿಡಿದು ಓಡುತ್ತಾ ಓಡುತ್ತಾ ಉಸಿರಾಡೋದನ್ನೇ ಮರ್ತ್ಬಿಡ್ತೇವೇನೋ. ಎಲ್ಲವೂ ಒತ್ತಡದ ಬದುಕು. ಈ ಒತ್ತಡ ನಮ್ಮ ಜೀವನವನ್ನೇ ಒಡೆದೀತು. ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ನಮ್ಮಲ್ಲಿ. ನಮ್ಮ ಸಂತೋಷದ ಬದುಕಿಗೆ ಕೆಲಸವೋ ಕೆಲಸಕ್ಕಾಗಿ ಬದುಕೋ ಗೊತ್ತಿಲ್ಲ. ತೀರ್ಮಾನ ಮತ್ತೆ ಆಯ್ಕೆ ನಮ್ದೇ.

0: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
1: ಬಸವಣ್ಣನವರ ವಚನದ ಸಾಲು: ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣರು ಮೊರೆ ಇಡ್ತಾ ಇದ್ದಾರೆ. ಇದು ಕೇವಲ ಬಸವಣ್ಣನವರ ಮೊರೆ ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೋ ಆ ಎಲ್ಲ ವ್ಯಕ್ತಿಗಳ ಮೊರೆಯೂ ಕೂಡ ಇದಾಗಿದೆ. ಧೃತಿ ಕೆಟ್ಟು, ಧೃತಿ ಅಂದರೆ ಧೈರ್ಯ, ಕೆಚ್ಚು, ಮನಸ್ಸಿನ ಸ್ಥಿರತೆ. ಧೃತಿ ಕೆಟ್ಟು ಮನಸ್ಸಿನ ಈ ಧೈರ್ಯವನ್ನ, ದೃಢಚಿತ್ತವನ್ನ ಕಳೆದುಕೊಂಡು ಅನ್ಯರ ಬೇಡದಂತೆ. ಅಪ್ಪ, ಜೀವಮಾನದಲ್ಲಿ ನನ್ನ ಈ ಮನಸ್ಸಿನ ಧೈರ್ಯವನ್ನ, ನಾನು ಚೆನ್ನಾಗಿ ಬಾಳುತ್ತೇನೆ ಅನ್ನತಕ್ಕಂತ ಈ ಒಂದು ಮನೋಬಲವನ್ನು ಕಳ್ಕೊಂಡು ಅನ್ಯರ ಬೇಡದಂತೆ, ಬೇರೆಯವರ ಮುಂದೆ ಕೈಯೊಡ್ಡಿ ಯಾಚಿಸದಂತೆ, ಜೀವನದಲ್ಲಿ ಬರುವ ಎಡರು ತೊಡರುಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಕುಸಿದು ದೀನತೆಯಿಂದ ಇತರರ ಮುಂದೆ ಕೈಯೊಡ್ಡಿ ಬಾಳದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ. ಮತಿ ಅಂದ್ರೆ ಬುದ್ಧಿ, ಕೆಟ್ಟು ಬುದ್ಧಿ ಹಾಳಾಗಿ ಅಂದ್ರೆ ಭಾವಾರ್ಥ ಮಾನಸಿಕವಾಗಿರ್ತಕ್ಕಂಥ ಸಮತೋಲನವನ್ನ ಕಳ್ಕೊಂಡು ತಿಳಿಗೇಡಿಯಾಗಿ ಮೂರ್ಖನಾಗಿ ಮತಿಗೆಟ್ಟು ಪರರುವ ಹೊಗಳದಂತೆ. ಪರರುವ ಅನ್ನೆಂದ್ರೆ ಅನ್ಯರನ್ನ, ಯಾರು ಅಧಿಕಾರದ ಗದ್ದುಗೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೋ ಅಂಥವರನ್ನ, ಸಿರಿ ಸಂಪದಗಳಲ್ಲಿ ಓಲಾಡ್ತಾ ಇರ್ತಕ್ಕಂಥವ್ರನ್ನ, ಅಂಥ ವ್ಯಕ್ತಿಗಳನ್ನ ಹೊಗಳದಂತೆ. ಅಪ್ಪ, ನಾನು ನನ್ನ ಆತ್ಮಗೌರವವನ್ನು ಕಳ್ಕೊಂಡು ಯಾವುದನ್ನೋ ಪಡಿಬೇಕು ಅನ್ನತಕ್ಕಂಥ ಆಸೆಗಾಗಿ ಉಳ್ಳವರ ಮುಂದೆ ಕರವೊಂಡಿ ನಾನು ಅವರ ಬೇಡ್ತಾ ಅವರನ್ನ ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನ, ಆಸೆಯನ್ನ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ. ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ, ಕಾಮದ ಸಂಬಂಧಕ್ಕೆ ಮನ ಹಾರದಂತೆ. ನನ್ನ ಮನಸ್ಸು ಹಾರು ಅಂದ್ರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ. ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂತ ಕೆಟ್ಟ ಆಸೆ ಮೂಡದಂತೆ. ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ನನ್ನನ್ನು ಪ್ರತಿಪಾಲಿಸು, ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ? ಅಪ್ಪ, ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದ್ರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದ್ರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನ ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂತ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದ್ರೆ ಒಳ್ಳೆಯದು. ಯಾವತ್ತು ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದ್ರೆ ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದ್ರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂತ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವ್ರ ಸಂಗ ಮಾಡಿದ್ರೆ, ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದ್ರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನ ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನ ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನ ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನ ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ, ಇಂದಲ್ಲ ನಾಳೆ, ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ. ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂತಹ ಸನ್ನಿವೇಶ ಬರ್ತದೆ. ಆದ್ರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ. ಬಹಳ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು HD Kote ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಾವು ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನು ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ, ಯಾಕೆಂದರೆ ತಾವು ಹೇಳಿದ್ರೆ HD Kote ತಾಲೂಕು, ಈಗ ಸರ್ಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜೆರ್ಸಿನ ಹಾಕ್ತೀನಿ, ಫ್ಲೈಟ್ ಎಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಅನ್ನೋ ನನ್ನ ಕನಸದಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ ಶ್ರದ್ಧೆ ನಮ್ಮ ಜೊತೆಗಿದ್ರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲಾ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮ್ಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತಾದ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮ್ಪ್ರಸಾದ್ ಸರ್. ಈಗಲೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು ಸ್ಟಾರ್ಟ್ ಆಗಿದೆ.
0: ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳೋದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
1: ಖಂಡಿತ ಸರ್.
0: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಹುಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
1: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯಾ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತಂತ ನಾನು ನಿರೀಕ್ಷೆ ಮಾಡಲಿಲ್ಲ, ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
0: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
1: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದ ಋಣ ಅಂದರೆ ವೆರಿಟಿ ಸರ್.
0: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
1: ಖಂಡಿತ
0: ಸರ್. ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
1: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆಯಾಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬ ದುಃಖ ಅಂತ ಪಟ್ಟ ಸಂದರ್ಭ ಅಂದರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸಿಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾನು ಬಂದೆ?
0: ಆಯ್ಕೆ ಮಾಡ್ಕೊಂಡು
1: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಆಯಿತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ಧೂತಿಗಿಡದೆ ಕಂಟಿನ್ಯೂ 2 ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್.
0: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದು ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ?
1: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂತಹ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
0: ಇಲ್ಲ ಅಂದಿಲ್ಲ.
1: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ತೀನಿ.
0: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ ಅಂದರೂ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತವಾಗೂ ಬೇಕಾಗುತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್. ಸರ್, ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
1: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನಂಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲ್ ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ ಆಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮಿಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ತಂದುಕೊಟ್ಟಿದೆ. ನಾನು ಯಾಕೆ ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿರ್ಬೋದಾ? 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ ಆಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸು ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನಗೆ ಆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್ ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವರೀಗ MA ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 runner, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 runner, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು. 3 ಜನ ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟು 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರೋನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು, 400 meter. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾದಾಸ್ ಮೇಡಮ್ ಡಿ ವಿ ಎಸ್ ಪಿ ಡೈರೆಕ್ಟ್ ಡಿ ವಿ ಎಸ್ ಪಿ ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ
0: ಅವರೇ
1: ನೇಮಕವಾಗಿರ್ತಕ್ಕಂಥ ಹಿಮಾದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು. ವರ್ಲ್ಡ್ ಚಾಂಪಿಯನ್, 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ ನಲ್ಲಿ ಪದಕ ತಂದುಕೊಟ್ಟಂತ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದ್ರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇಡೀ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋದಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು. ಇಂಜುರಿ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ. ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
0: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇ, ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ, ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸ್ 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
1: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನಾನು ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
0: ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು

0: ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
1: ನಾನು ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ

0: ಅಂದ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೆ ಏನು ಅನಿಸುತ್ತೆ ಆ ಸಂದರ್ಭಗಳು?
1: ಸ ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
0: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನ ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂತ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
1: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಹೋದಂತ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಹೋದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದ್ರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಇರಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು

ಶಿಲೆಯಲ್ಲೂ ಸಂಗೀತ, ಅಲೆಯಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಲ್ಲಿ ಎಲ್ಲೆಲ್ಲೂ ಸಂಗೀತ, ಜಗದಂಬೆ ಚೌಡಿಕಿ ನಾದವ ಕೇಳಮ್ಮ ನೀ ನಗುನಗುತ್ತಾ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ
1: ಸಮಸ್ತ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಸವಿ ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾ ಬೆಳಕೆ, 6:15 ನಾದನಮನ, 6:25 ಜ್ಞಾನ ಮಾರ್ಗ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ವಿಜ್ಞಾನ ಜಾಣ ಸುದ್ದಿ, 7:00 ಜೀವನ ಪಾಠಶಾಲೆ, 7:35 ವಾರ್ತೆಗಳು ಹಾಗೂ 7:45 ಜಾನಪದ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳ್ತಾ ಇದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಕೆಲಸ ಅಮರವಾಗುವ ಪರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆ.

0: ಖ್ಯಾತ ವ್ಯಾಯಾಮ ಪಟು ಹಾಗೂ ಸಾಹಿತಿ ಕೆವಿ ಶ್ರೀ ಅಯ್ಯರ್ ಒಂದು ಬಾರಿ ಡಾಕ್ಟರ್ ಶಿವರಾಮ್ರವರ ಔಷಧಾಲಯಕ್ಕೆ ಹೋಗಿದ್ರು. ಡಾಕ್ಟರ್ ಶಿವರಾಮ್ ಆಗ ತಾನೇ ಸ್ವಂತ ಪ್ರಾಕ್ಟೀಸು ಪ್ರಾರಂಭಿಸಿದ್ರು. ಇವರು ಅಲ್ಲಿಗೆ ಹೋದಾಗ ಡಾಕ್ಟರ್ ಶಿವರಾಮ್ ತಮ್ಮ ಸಹೋದ್ಯೋಗಿಗೆ ಕೂಗಿ ಹೇಳ್ತಾ ಇದ್ರಂತೆ, ಸುಬ್ರಾವ್ ಆ ಪೇಷಂಟಿನದು ನಾಲ್ಕಾಣೆ ತೆಗೆದುಕೊಂಡ್ರ?
1: ಹ್ಞೂ ಸರ್. ಮತ್ತೆ ಆ ಮಾರ್ವಾಡಿಯದು ಆರಾಣೆ?
0: ನಾಳೆ ಕೊಡ್ತಾನಂತೆ. ಅಯ್ಯರವರಿಗೆ ಒಂದು ವಿಧವಾದ ಮುಜುಗರ ಆಯ್ತು. ಈ ವೈದ್ಯರು ಇದೇನು ಸಣ್ಣ ಸಣ್ಣ ಕಾಸಿನ ಲೆಕ್ಕ ಇಡ್ತಾರಲ್ಲ, ಭಾರಿ ಜಿಪುಣ್ರೆ ಇರಬೇಕು ಅಂದ್ಕೊಂಡ್ರು. ಈ ಮಾತು ನಡೆದು ನಾಲ್ಕಾರು ವರ್ಷಗಳಾದ್ಮೇಲೆ ಘಟನೆಯೊಂದು ನಡೀತು. ಅಯ್ಯರ್ರವರ ಪರಿಚಯವಿದ್ದ ಹುಡುಗನೊಬ್ಬ ವೈದ್ಯಕೀಯ ಶಿಕ್ಷಣ ಪಡೆಯೋಕೆ ಕಲ್ಕತ್ತಾಗೆ ಹೋಗ್ತಾರೆ. ಅಲ್ಲೊಬ್ಬ ಹಿರಿಯರು ಆತನ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಭರಿಸಲು ಒಪ್ಕೊಂಡಿದ್ರು. ಹುಡುಗ ಕಲ್ಕತ್ತೆ ತಲುಪುವುದರಲ್ಲೇ ಅನಾಹುತ ನಡೆದೋಗಿತ್ತು. ಇವನ ಖರ್ಚಿನ ಜವಾಬ್ದಾರಿಯನ್ನು ಹೊತ್ತಿದ್ದ ಹಿರಿಯರು ಅಪಘಾತಕ್ಕೀಡಾಗಿ ಶವವಾಗಿ ಮನೆಗೆ ಬಂದ್ರು. ಹುಡುಗನಿಗೆ ಅವರ ಸಾವಿನ ಬಗ್ಗೆ ದುಃಖ ಹಾಗೂ ತನ್ನ ಶಿಕ್ಷಣದ ಅನಿಶ್ಚಿತತೆಯ ಚಿಂತೆ. ಟೆಲಿಗ್ರಾಮ್ ಅಯ್ಯರವರಿಗೆ ಬಂತು. ಆ ಹುಡುಗನಿಗೆ ಹೇಗಾದ್ರೂ ಸಹಾಯ ಮಾಡಬೇಕಂದ್ಕೊಂಡು ಅಯ್ಯರ್ ಪರಿಚಯದ ಸ್ನೇಹಿತರ ಮನೆಗಳಿಗೆ ಅಲದ್ರು. ದೊರೆತಿದ್ದು 5 ರೂಪಾಯಿ. ನಂತರ ಅಯ್ಯರ್ ಡಾಕ್ಟರ್ ಶಿವರಾಮ್ ಅವರ ಬಳಿಗೆ ಬಂದ್ರು. ವಿಷಯ ತಿಳಿಸಿದ್ರು. ಇಡೀ ವರ್ಷದ ಶಿಕ್ಷಣಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಕೇಳಿದ್ರು ಶಿವರಾಮ್. 500 ರೂಪಾಯಿಗಳು ಅಂದ್ರು ಅಯ್ಯರ್. ಡಾಕ್ಟ್ರು ಒಂದ್ ಮಾತನ್ನು ಆಡದೆ 500 ರೂಪಾಯಿ ಚೆಕ್ ಬರೆದು ಕೊಟ್ಬಿಟ್ರು.

ಅವನ ಶಿಕ್ಷಣಕ್ಕೋಸ್ಕರ ನೀವು ಯಾರ್ಯಾರನ್ನೋ ಕೇಳಿದ್ರೆಂಬ ಭಾವನೆ ಆ ಹುಡುಗನಿಗೆ ಬರದಿರಲಿ, ಅವನ ಇಡೀ ಶಿಕ್ಷಣದ ಜವಾಬ್ದಾರಿ ನನ್ನದು ಅಂದ್ರು ಡಾಕ್ಟರ್ ಶಿವರಾಮ್. ಇದನ್ನು ತೀರಿಸೋ ಬಗೆ ಹೇಗೆ ಅಂತ ಅಯ್ಯರ್ ಕೇಳಿದಾಗ, ಮುಂದೆ ಅವನು ಸಂಪಾದನೆ ಮಾಡಿದ ಮೇಲೆ ನಿಧಾನವಾಗಿ ಕೊಡ್ಲಿ. ಇದನ್ನ ಕೇಳಿದ ಅಯ್ಯರ್ ಗದ್ಗದಿತರಾದ್ರು. ನಾಲ್ಕಾಣೆ ಆರಾಣೆಗಳನ್ನ ಎಚ್ಚರದಿಂದ ಕೂಡಿಟ್ಟಿದ್ದ ಡಾಕ್ಟರ್ ಶಿವರಾಮ್ 500 ರೂಪಾಯಿಗಳನ್ನ ಮತ್ತೊಬ್ಬರ ಒಳಿತಿಗೆ ನೀಡಲು ಕ್ಷಣ ಮಾತ್ರವೂ ಹಿಂಜರಿಯಲಿಲ್ಲ. ಆಗ ಅವರಿಗೆ ಕುಬೇರನ ಕತೆ ನೆನ್ಪಾಯ್ತಂತೆ. ಒಬ್ಬ ಮನುಷ್ಯ ಕುಬೇರನ ಕಡೆಗೆ ಸಹಾಯ ಕೇಳಲು ಹೋದಾಗ ಆತ ನೆಲದ ಮೇಲೆ ಬಿದ್ದಿದ್ದ ಒಂದೊಂದೇ ಕಾಳುಗಳನ್ನ ಆರಿಸ್ತಾ ಇದ್ನಂತೆ. ಬಂದವನ ಅವಶ್ಯಕತೆಗಳನ್ನ ಕೇಳಿದ ಕೂಡ್ಲೇ 1,000 ಬಂಡಿ ಕಾಳು ತುಂಬಿ ಕಳುಹಿಸಿ ಅಂತ ಆಜ್ಞೆ ಮಾಡದ್ನಂತೆ. ಆ ಬಂಡಿಗಳು ಒಣಗಿದ ನದಿಯ ಪಾತ್ರದಲ್ಲಿ ದಾಟಬೇಕಾದ್ರೆ ಒಮ್ಮೆಲೆ ಮಹಾಪೂರ ಬಂದು ಧಾನ್ಯ ರಾಶಿ ಹೋಯ್ತಂತೆ. ಒಂದೆರಡು ಕಾಳುಗಳನ್ನು ಸಂಗ್ರಹಿಸುತ್ತಿದ್ದ ಕುಬೇರ ಸಹಾಯದ ವಿಷಯ ಬಂದಾಗ 1,000 ಬಂಡಿ ಕಾಳುಗಳನ್ನ ಕಳಿಸ್ತಾ ಇದ್ದ. ಪ್ರವಾಹದ ವಿಷಯ ತಿಳಿದು ಮತ್ತೆ 1,000 ಬಂಡಿ ಧಾನ್ಯ ಕಳಿಸಿದ್ನಂತೆ. ಸ್ನೇಹಿತರೆ, ಇದು ಅಮರರು ಮಾಡುವ ಕೆಲಸವೋ ಅಥವಾ ಹೀಗೆ ಮಾಡಿದ್ರು ಅಂತ ಅವರು ಅಮರರಾದ್ರೋ ಗೊತ್ತಿಲ್ಲ, ಆದ್ರೆ ಅವರು ನಮಗೆಲ್ಲ ಮಾರ್ಗದರ್ಶಕರು.

ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನ ಮಾರ್ಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಜ್ಞಾನ ಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.

ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದು ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ 49ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಕಾಮ್ಯ ಕರ್ಮ ಸಮತ್ವ ಬುದ್ಧಿಯಿಂದ ಮಾಡುವ ಕರ್ಮಕ್ಕಿಂತಲೂ ಕೀಳು. ಆದ ಕಾರಣ ನೀನು ಸಮತ್ವ ಬುದ್ಧಿಯಲ್ಲಿ ಆಶ್ರಯವನ್ನು ಹೊಂದು. ಆ ಮೂಲಕ ಫಲಕಾಂಕ್ಷಿಗಳಾದ ಜನರು ಅಲ್ಪರು ಎಂಬುದನ್ನು ತಿಳಿದುಕೋ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಇದನ್ನ ವಿವರವಾಗಿ ನಾವು ಅರ್ಥೈಸಿಕೊಳ್ಬೇಕು ಅಂತಂದ್ರೆ, ಇಲ್ಲಿ ಕಾಮ್ಯ ಕರ್ಮ ಮತ್ತು ಸಮತ್ವದ ಬುದ್ಧಿಯಿಂದ ಮಾಡುವಂತಹ ಕರ್ಮದ ಬಗ್ಗೆ ವಿವರಣೆಯನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ಯಾವುದನ್ನ ನಾವು ಕೆಲಸ ಮಾಡ್ತೀವೋ ಆ ಕೆಲಸದಿಂದ ನನಗೆ ಇಂತಿಷ್ಟು ಲಾಭ ಆಗ್ಲೇಬೇಕು ಅಥವಾ ಇಂತಿಷ್ಟು ಫಲ ಅದರಿಂದ ನಮಗೆ ದೊರಕಲೇಬೇಕು ಅನ್ನೋ ಒಂದು ಆಸೆಯಿಂದ ಮಾಡುವಂಥದ್ದೇ ಕಾಮ್ಯ ಕರ್ಮ. ಅಂತ ಕಾಮ್ಯ ಕರ್ಮ ಅನ್ನೋದೇನಿದೆ ಅದು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸಕ್ಕಿಂತ ಬಹಳ ಕೆಳಮಟ್ಟದಲ್ಲಿದೆ ಅಂತ. ಸಮತ್ವದ ದೃಷ್ಟಿಯಿಂದ ಕೆಲಸ ಮಾಡುವುದು ಅಂತಂದ್ರೆ, ನಾನು ಪ್ರಯತ್ನಪೂರ್ವಕವಾಗಿ ಕೆಲಸವನ್ನ ಮಾಡಬೇಕು, ಅದರ ನಂತರ ಫಲಾಫಲವನ್ನ ದೇವರಿಗೆ ಅರ್ಪಿಸುವೆ ಎಂಬ ಭಾವದಲ್ಲಿ ಮಾಡುವಂತ ಕೆಲಸವನ್ನ ನಾವು ಸಮತ್ವದ ದೃಷ್ಟಿಯಿಂದ ಮಾಡುವ ಕೆಲಸ ಅಂತ ಹೇಳ್ತೀವಿ. ಎಷ್ಟೋ ಬಾರಿ ಅನ್ನೋದಕ್ಕಿಂತ ಎಲ್ಲ ಬಾರಿಯೂ ನಾವು ಆಸೆಯಿಂದ ಪ್ರೇರೇಪಿತರಾಗಿ ಕೆಲಸ ಮಾಡ್ತೀವಿ. ಆಗ ನಾವು ಕೆಲಸಕ್ಕೆ ಬದ್ಧರು, ಹೌದು, ಆದ್ರೆ ಕೆಲಸ ಮಾಡಿದ್ಮೇಲೆ ಬರುವ ಕೆಲಸಕ್ಕೆ ಕೈ ಓಡ್ತೀವಿ. ಆಗ ಆ ಫಲಕ್ಕೂ ಕೂಡ ನಾವೇ ಬದ್ಧರಾಗುವೆವು. ಆ ಫಲ ಸಿಹಿಯಾಗಿದ್ರೆ ಕುಣಿದಾಡಿ ನಲಿದಾಡ್ತೀವಿ, ಅದೇ ಕಹಿಯಾಗಿದ್ರೆ ಒದ್ದಾಡ್ತೀವಿ. ಆ ಫಲವಂತೂ ನಮಗೆ ಹಿತಕರವಾಗಿದ್ರೆ ಅದನ್ನ ಪದೇ ಪದೇ ಪಡೆಯೋದು ಮತ್ತು ಅದು ನಮ್ಮನ್ನ ಬಿಟ್ಟು ಹೋಗದಂತೆ ನೋಡಿಕೊಳ್ಳೋದಕ್ಕೆ ಯತ್ನಿಸ್ತೇವೆ. ಆಗ ನಾವು ಮಾಡುವಂತಹ ಕಾಮ್ಯ ಕರ್ಮದ ಫಲ ಏನಿದೆ ಆ ಫಲದ ಗುಲಾಮರಾಗ್ಬಿಡ್ತೀವಿ. ಅದು ನಮ್ಮನ್ನ ಆಡಿಸೋದಕ್ಕೆ ಶುರು ಮಾಡ್ತೀವಿ. ಆ ಮೂಲಕ ಬರುವಂತ ಫಲ, ಲಾಭ, ಖುಷಿ ಅದರ ಕೈಗೊಂಬೆಯಾಗ್ಬಿಡ್ತೀವಿ. ಧನವನ್ನ ಹೇಗೆ ಗೂಟಕ್ಕೆ ಕಟ್ಟಿ ಹಾಕ್ತೇವೋ ಹಾಗೆ ನಾವು ಕೂಡ ಫಲ ಎಂಬ ಗೂಟಕ್ಕೆ ಕಟ್ಟಿ ಹಾಕೊಳ್ತೇವೆ. ಅದ್ರ ಬದಲಿಗೆ ಸಮತ್ವ ಬುದ್ಧಿಯಿಂದ ಕೆಲಸ ಮಾಡಿದ್ರೆ ಫಲದ ಮೇಲೆ ನಮಗೆ ಆಸಕ್ತಿಯೇ ಇರೋದಿಲ್ಲ. ಆದ್ರೆ ಒಂದು ನಮಗೆ ಪ್ರಶ್ನೆ ಮೂಡಬಹುದು, ಹಾಗಿದ್ರೆ ಆಸಕ್ತಿಯೇ ಇಲ್ಲದೆ ಹೋದ್ರೆ ಬದುಕೋದು ಹೇಗೆ? ಹೌದು, ಯಾ ಯೋಚನೆಯೇನೋ ಸರಿ. ಆದ್ರೆ ಕೃಷ್ಣ ಹೇಳ್ತಾ ಇರುವಂತದ್ದು, ಫಲದ ಆಸಕ್ತಿಯಿಂದ ಕೆಲಸ ಮಾಡಿದರೆ ಫಲ ಬರುವುದೇನೋ ನಿಜ, ಆದ್ರೆ ಫಲದ ಆಸಕ್ತಿಯನ್ನ ಬಿಟ್ಟು ಕೆಲಸ ಮಾಡಿದ್ರೆ ನಮಗೆ ಅದಕ್ಕಿಂತಲೂ ಹೆಚ್ಚು ಹೆಚ್ಚು ಸಿಕ್ಕುತ್ತೆ ಅಂತ ಹೇಳಿ ನಮ್ ಕೃಷ್ಣ ಹೇಳ್ತಾ ಇರೋಂಥದ್ದು. ಆದ್ರೆ ನಮಗೆ ಅದನ್ನ ಕಾಯುವಂತಹ ತಾಳ್ಮೆ ಇಲ್ಲ. ನಾವು ಬೇಡ ಅಂತಂದ್ರೂ ಕೂಡ ಫಲ ನಮ್ಮನ್ನ ಹುಡುಕೊಂಡು ಬರುತ್ತೆ. ಆದ್ರೆ ಕಾಯ್ತೀವ ನಾವು? ಇಲ್ಲ. ಆ ಫಲದ ಆಳಾಗಿ ಅದರ ಗುಲಾಮಗಿರಿಗೆ ನಾವು ಬಿದ್ದು ಬಿಡ್ತೇವೆ. ಇದೇ ಜೀವನದ ರಹಸ್ಯ. ಫಲಾಕಾಂಕ್ಷಿಗಳಾದವರಿಗೆ ಆ ಫಲ ವಿನಃ ಬೇರೇನು ಸಿಕ್ಕುವುದಿಲ್ಲ. ಆ ಫಲವೂ ಕೂಡ ಮಿಶ್ರವಾಗಿರುತ್ತದೆ. ಅದನ್ನ ನಾವು ಕೊಡವಿ ಬಿಡುವುದಕ್ಕೆ ಆಗೋದಿಲ್ಲ, ಅದು ನಮಗೆ ಅಂಟಿಕೊಳ್ತದೆ. ಹಾಗಾಗಿ ಫಲದ ಮೇಲಿನ ಆಸಕ್ತಿ ಬಿಟ್ಟು ಕೆಲಸ ಮಾಡಿದರೆ ಬೇಡ ಬೇಡ ಅಂತಂದ್ರೂ ಕೂಡ ಕೀರ್ತಿ ಬರುತ್ತೆ, ಅಧಿಕಾರ ಬರುತ್ತೆ, ಪ್ರಭಾವ ಉಂಟಾಗುತ್ತೆ. ಅದಕ್ಕೆ ನಾವು ಹಲವಾರು ಮಂದಿಯ ಒಂದು ಜೀವನದ ತತ್ವಗಳನ್ನ ನೋಡಬಹುದು. ಸರ್ ಎಂ ವಿಶ್ವೇಶ್ವರಯ್ಯನಂಥವರ ಒಂದು ಮಹತ್ವದ ವ್ಯಕ್ತಿತ್ವ ಉಳ್ಳಂತಹ ಇಂಜಿನಿಯರ್ ಯಾವುದೇ ಫಲಾಕಾಂಕ್ಷೆಗಾಗಿ ಕೆಲಸ ಮಾಡಿದಂಥವ್ರಲ್ಲ. ತನ್ನಲ್ಲಿರುವಂತಹ ಬುದ್ಧಿಶಕ್ತಿಯನ್ನ, ತನ್ನಲ್ಲಿರುವಂತಹ ಮೇಧಾಶಕ್ತಿಯನ್ನ ನಾನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಆತ ಕೆಲಸ ಮಾಡ್ತಾ ಸಾಕ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಾದ್ಯಂತ ತನ್ನ ಆಧ್ಯಾತ್ಮಿಕ ದೃಷ್ಟಿಯನ್ನ ಹರಿಸಿ ಎಲ್ಲವನ್ನು ದೈವಕ್ಕೆ ಸಮರ್ಪಣೆ ಮಾಡಿ ಸಾಗಿರುವಂಥವ್ರು. ಆದ್ರೆ ಇವತ್ತಿನ ಫಲ, ಇವತ್ತಿಗೂ ಕೂಡ ನಾವು ಅವರನ್ನೆಲ್ಲ ಸ್ಮರಿಸ್ತಿದೀವಿ ಅಂತಂದ್ರೆ ಅವ್ರು ಎಂದಿಗೂ ಕೂಡ ಫಲಕ್ಕೆ ಆಸೆ ಪಟ್ಟು ಕೆಲಸ ಮಾಡಿದವರಂತಲ್ಲ. ಹಾಗಾಗಿ ಫಲಿತಾಂಶಗಳಿಗಾಗಿಯೇ ಕಾತರಗೊಳ್ಳದ ಮನಸ್ಸಿನಿಂದ ಮಾಡಿದ ಕೆಲಸ, ಫಲಿತಾಂಶಕ್ಕಾಗಿ ಯಾವಾಗಲೂ ಚಿಂತಿಸುವ ಮನಸ್ಸಿನಿಂದ ಮಾಡುವಂತಹ ಕೆಲಸಕ್ಕಿಂತ ಅತ್ಯುತ್ತಮವಾಗಿರುವಂಥದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಅದನ್ನೇ ಬುದ್ಧಿಯೋಗ ಅಂತ ಹೇಳಿ. ದೂರೇಣ ಹ್ಯವರ ಕರ್ಮ ಬುದ್ಧಿಯೋಗ ಧನಂಜಯ ಅಂತ. ಬುದ್ಧಿಯೋಗ ಅಂತಂದ್ರೆ ಸಮತ್ವ ಭಾವದಲ್ಲಿ ನೆಲೆಸುವಂಥದ್ದು. ನಿಶ್ಚಲ ಮನಸ್ಸಿನಿಂದ
ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡು ಕೈಗೊಂಡ ಕೆಲಸವನ್ನು ಸ್ಫೂರ್ತಿಯಿಂದ ಮಾಡುವಂಥದ್ದೇ ಬುದ್ಧಿಯೋಗ. ಈ ಬುದ್ಧಿಯೋಗದಲ್ಲಿ ನಮ್ಮ ಬದುಕಿನ ಮುಖ್ಯ ಧ್ಯೇಯವಾದ ಮೋಕ್ಷವನ್ನು ಮರೆಯದೆ ಎಲ್ಲ ಕರ್ತವ್ಯಗಳನ್ನೂ ಕೂಡ ಸಮಭಾವದಿಂದ ನಡೆಸುವುದೇ ಈ ಬುದ್ಧಿಯೋಗದ ತತ್ವ. ಹಾಗಾಗಿ ಬುದ್ಧಿಯೋಗಕ್ಕೆ ನೀನು ಮೊರೆ ಹೋಗಬೇಕು ಎಂಬ ಮಾತನ್ನ ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರವಲ್ಲ ನಮಗೂ ಕೂಡ ತಿಳಿಸ್ತಾ ಇದ್ದಾನೆ. ಅಂಥ ಬುದ್ಧಿಯೋಗದ ಮೂಲಕ ಜೀವನದಲ್ಲಿ ತತ್ವವನ್ನ ಪಡೆದುಕೊಂಡು ಅದೇ ರೀತಿ ಅನುಸರಣೆ ಮಾಡಿದಂತಹ ಹಲವಾರು ವ್ಯಕ್ತಿಗಳು ಇಂದಿಗೂ ಕೂಡ ತಮ್ಮ ಚೈತನ್ಯ ಪೂರ್ವಕವಾಗಿ, ತಮ್ಮ ವ್ಯಕ್ತಿತ್ವದ ಪೂರ್ವಕವಾಗಿ ನಮಗಿನ್ನು ನಿದರ್ಶನವಾಗಿ ನಿಂತಿದ್ದಾರೆ. ಹಾಗಾಗಿಯೇ ಕೃಷ್ಣನ ಮಾತು ಅದು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಬದಲಿಗೆ ವಿಶ್ವದಲ್ಲಿರುವಂತಹ ಎಲ್ಲ ಮಾನವ ಸಮುದಾಯಕ್ಕೆ ತಿಳಿಸಿರುವಂತಹ ಒಂದು ಅದ್ಭುತವಾದಂತಹ ರಹಸ್ಯ. ಅರ್ಥಾತ್ ನಿನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನ ಬುದ್ಧಿಯ ಹತೋಟಿಯಲ್ಲಿದ್ದು ಅದರ ನಿರ್ದೇಶನದಂತೆ ನಡೆಯಲಿ ಎಂದು. ಬುದ್ಧಿಯ ಅಧೀನದಲ್ಲಿ ನಾವು ಬದುಕಬೇಕೆಂಬುದಕ್ಕೆ ಒಂದು ಘನವಾದ ಕಾರಣವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಿಕೃಷ್ಟತನಕ್ಕೆ ಹೋಗದೆ ಕೇವಲ ಉತ್ಕೃಷ್ಟ ಜೀವನವನ್ನ ನಾವು ನಡೆಸಲಿಕ್ಕೆ ಯಾವತ್ತಿಗೂ ಕೂಡ ಕೆಲಸದಲ್ಲಿ ಆಸಕ್ತಿ ಇಟ್ಕೊಳ್ಬೇಕೇ ಹೊರತು ಕೆಲಸದಿಂದ ದೊರೆಯುವಂತಹ ಫಲದಲ್ಲಿ ಅಲ್ಲ ಅಂತ ಹೇಳಿ. ಹಾಗಿದ್ಮೇಲೆ ಫಲಕ್ಕೂ ಕೂಡ ಆಸಕ್ತಿ ಪಡೆದೆ ಸಂಬಳವೇ ಬೇಡ ಅಂತ ಕೂಡ ಹೇಳುವಂಥದ್ದಲ್ಲ. ಆದ್ರೆ ಇಷ್ಟೇ ಸಂಬಳ ಬೇಕು ಅಂತ ಹೇಳಿ ನಾನು ಕೆಲಸ ಮಾಡ್ತು ಅಂತಂದ್ರೆ ಅದಕ್ಕಿಂತ ನಿಕೃಷ್ಟವಾದ ಕೆಲಸ ಮತ್ತೊಂದಿಲ್ಲ. ನನ್ನ ಕೆಲಸಕ್ಕೆ ತಕ್ಕುದಾದಂತಹ ಸಂಬಳ ದೇವ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೆಲಸ ಮಾಡಿದಾಗ ನಾವು ಅಂದುಕೊಂಡದ್ದಕ್ಕಿಂತ 2-3 ಪಟ್ಟು ಹೆಚ್ಚು ಫಲ ನಮಗೆ ದೊರೆಯುತ್ತೆ. ಅದಕ್ಕೆ ಕೃಷ್ಣ ಆಸೆಯನ್ನ ಫಲದಲ್ಲಿ ಇಟ್ಕೋಬೇಡ ಅಂತ ಹೇಳಿ ಹೇಳ್ತಿರುವಂಥದ್ದು. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ.

ಅನುಜ ಯಜ್ಞದ ಜೊತೆಗೆ ದೈವ ಚಿತ್ತವಾಗಿರುವಂಥದ್ದು ಸೋಲು ಗೆಲುವನ್ನ ಕಾಣುವುದು ಅಥವಾ ಗೆಲುವು ಸೋಲನ್ನ ಕಾಣುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ನನ್ನಿಂದಲೇ ಆಗಿದೆ ಎನ್ನುವಂಥ ಅಹಮಿಕೆ ಎಂದಿಗೂ ಒಳ್ಳೆಯದಲ್ಲ. ಹಾಗಾಗಿ ಶರಣು ಭಾವವೇ ಮಿಗಿಲು ಮುದ್ದುರಾಮ ಎಂಬ ಮಾತಿನಲ್ಲಿ ಸರ್ವ ಸಮರ್ಪಣೆಯ ಒಂದು ಚಿತ್ರ ನಮ್ಮ ಮುಂದೆ ಕಾಣುತ್ತೆ. ಶರಣು ಎಂದಾಗ ನನ್ನದು ಏನಿಲ್ಲ ತಂದೆ, ಎಲ್ಲವೂ ನಿಂದೇ ಎನ್ನುವಂಥ ಭಾವ ಏನು ನಾವು ಪಡ್ಕೊಳ್ತೇವೆ, ಆಗ ಈ ಬದುಕು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನಮಾರ್ಗ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಮತ್ತು ಇದರ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇಲೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಎನ್ ನಾಗಶ್ರೀ ತ್ಯಾಗರಾಜರವರು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
2: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today because Hamari Anganwadi hai, Hamari Zimmedari.
3: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಇಂದಿನ ವಿಜ್ಞಾನ ಜಾಣ ಸುದ್ದಿಯಲ್ಲಿ ಪ್ಲಾಸ್ಟಿಕ್ ತಿನಿಸು ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ರಚನೆ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು, ಪ್ರಸ್ತುತಿ ಜಮಿನಿ ಎಐ ಕೃತಕ ಧ್ವನಿಗಳು.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಪ್ಲಾಸ್ಟಿಕ್ ತಿನಿಸು.
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಯೀಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು, ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೇ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ ಅನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ ಅನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ ಅನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂತ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ ಅನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ ಅನ್ನು ತಯಾರಿಸುವುದು, ಹೀಗೆ ಹತ್ತಾರು ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನ್ ಅನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ ಅನ್ನು ಕೊಳೆಯಿಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ತೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ ಅನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು. ಅಂದರೆ ಹತ್ತಾರು ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ ಅನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ಥಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಯೀಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಯೀಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ ಅನ್ನು ಪ್ರೋಟೀನ್ ಅನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ 3-4 ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ ಅನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ಟೆರೆಪ್ಥಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ 16 ಯೀಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನ್ ಅನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನ್ ಅನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೆ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಊಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ತೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನ್ ಅನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು, ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ, ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನ್ನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನ್ ಅನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ. ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿ ಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ ಹೊಸ ತಿನಿಸು ದೊರಕುತ್ತದೆಯೋ ಇಲ್ಲವೋ? ಸುತ್ತಮುತ್ತಲಿನ ಪ್ಲಾಸ್ಟಿಕ್ಕು ಮಾಯವಾಗುವುದು ಖಂಡಿತ. ಅಷ್ಟೇ ಯಾಕೆ, ತರಕಾರಿಯವರು ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕಿನ ಚೀಲವನ್ನು ಕೊಡಲು ಹಿಂದು ಮುಂದು ನೋಡಬಹುದು.
0: ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ವಿಜ್ಞಾನ ಚರಣ ಸುದ್ದಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತಿನಿಸು ಕುರಿತು ಕೇಳಿದಿರಿ. ಕಾರ್ಯಕ್ರಮದ ರಚನೆ ಮೈಸೂರಿನ ಸಿಎಫ್ಟಿಆರ್ಐನ ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೊಳ್ಳೇಗಾಲ ಶರ್ಮರವರು. ಪ್ರಸ್ತುತಿ ಜೆಮಿನಿ ಎಐ ಕೃತಕ ಧ್ವನಿಗಳು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜೀವನ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲಾ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಮಕ್ಕಳ ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಗುರುವಿನ ಮಹತ್ವ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಲೇಖಕರು, ಚಿಂತಕರು ಹಾಗೂ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಬಿ ಬೆಟ್ಟಸ್ವಾಮಿರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್. ಸಮಸ್ತ ಜೆಎಸ್ಎಸ್ ರೇಡಿಯೋ ಬಾನುಲಿ ಕೇಂದ್ರದ ಕೆಳಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು.
0: ಸರ್, ಸಾಮಾನ್ಯವಾಗಿ ಮಹಾತ್ಮರು ಹೇಳೋದು ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಣ ಒಂದೇ ಪರಿಹಾರ ಅಂತ ಹೇಳ್ತಾರೆ. ಹಾಗಿದ್ರೆ ಏನಿದು ಶಿಕ್ಷಣ ಅಂದ್ರೆ ನಿಜವಾದ ಅರ್ಥ ಏನು? ತಾವು ಇದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ?
1: ಶಿಕ್ಷಣವೆನ್ನುವುದು ಒಬ್ಬ ಮನುಷ್ಯನ ಮೂಲಭೂತ ಅವಶ್ಯಕವಾದ ಸಂಗತಿ. ಯಾವ ವ್ಯಕ್ತಿ ಮನುಷ್ಯನಾಗಿ ಅರಳುವ ಸಾಧ್ಯತೆ ಇದೆಯೋ ಆ ವ್ಯವಸ್ಥೆಯನ್ನು ನಾವು ಶಿಕ್ಷಣ ಅಂತ ಕರೀಬಹುದು. ಒಂದು ಮಗು ತನ್ನ ಹುಟ್ಟಿನಿಂದ ಬದುಕಿನ ಕೊನೆಯ ಕ್ಷಣದವರೆಗೂ ತನ್ನನ್ನು ತಾನು ವಿಕಾಸಗೊಳಿಸಿಕೊಳ್ಳುವಂತಹ ಬಗೆ ಮತ್ತು ಪ್ರಕ್ರಿಯೆಯನ್ನು ನಾವು ಶಿಕ್ಷಣ ಎಂದು ವ್ಯಾಖ್ಯಾನಿಸಬಹುದು. ಪ್ರತಿಯೊಂದು ಮಗುವು ತನ್ನನ್ನು ವಿಶ್ವವ್ಯಾಪಿಗೊಳಿಸಿಕೊಳ್ಳಬಹುದಾದಂಥ ಸಾಧ್ಯತೆಗಳಿದೆ, ಹಲವಾರು ಅನುಭವಗಳಿಗೆ ತೆರೆದುಕೊಳ್ಳುವಂತಹ ಅವಕಾಶಗಳಿದೆ ಮತ್ತು ತನ್ನನ್ನು ತಾನು ನಿರಂತರ ಬದಲಾಯಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಈ ಎಲ್ಲವೂ ಒಂದು ಚೌಕಟ್ಟಿನ ಒಳಗಡೆ ನಡೆಯುವಂತಹ ಈ ಪ್ರಕ್ರಿಯೆಯನ್ನೇ ನಾವು ಶಿಕ್ಷಣ ಎಂದು ಕರೆಯುವಂಥದ್ದು. ಮುಖ್ಯವಾಗಿ ನಾವೆಲ್ಲರೂ ಮನುಷ್ಯರಾಗಿ ಅರಳುವ ಸಾಧ್ಯತೆಯೇ ಶಿಕ್ಷಣ ಎನ್ನುವುದು. ಪ್ರತಿಯೊಂದು ಮಗುವಿನ ಒಂದು ಪರಿಪೂರ್ಣ ಬೆಳವಣಿಗೆ, ಪರಿಪೂರ್ಣ ವಿಕಾಸ ಹಾಗೂ ನಮ್ಮ ವೈಯಕ್ತಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಆಯಾಮಗಳಲ್ಲಿ ಸಂಪೂರ್ಣವಾಗಿ ತೆರೆದುಕೊಳ್ಳುವಂತಹ ಸಾಧ್ಯತೆಗಳನ್ನೇ ಶಿಕ್ಷಣ ಎಂದು ಕರೆಯಬಹುದು.
0: ಎಸ್ ಸರ್, ಎಸ್ ಸರ್. ಬಹುಶಃ ತಾವು ಹೇಳುವಾಗ ನನಗೆ ನೆನಪಾಗೋದು ಸ್ವಾಮಿ ವಿವೇಕಾನಂದರ ವಾಣಿ, ಅಂದ್ರೆ ಶಿಕ್ಷಣ ಅಂದ್ರೆ ಅದು ಮಾನವೀಯತೆಯ ವಿಕಾಸ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ ಸರ್.
1: ಒಂದು ಮಗು ಹುಟ್ಟಿದಾಗ ಅದನ್ನೊಂದು ವಿಸ್ಮಯಗಳ ಗೂಡು ಅಂತ ಕರೀಬಹುದು. ಎಲ್ಲ ಸಂಗತಿಗಳು ಅದರೊಳಗಡೆ ಶೇಖರಣೆ ಆಗಿದೆ. ಅದನ್ನು ಹೊರತೆಗೆಯುವ ಪ್ರಕ್ರಿಯೆನೇ ಶಿಕ್ಷಣ ಎಂದು ವಿವೇಕಾನಂದರು ಭಾವಿಸ್ತಾರೆ. ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ದೇರ್ ಇನ್ ಮ್ಯಾನ್. ನಮ್ಮೊಳಗಡೆ ಸುಪ್ತವಾಗಿ ಅಡಗಿರುವ ಪ್ರತಿಭೆಗಳನ್ನ, ಪ್ರಭೆಗಳನ್ನ, ಶಕ್ತಿಯನ್ನ, ಆಲೋಚನೆಗಳನ್ನ ಹೊರತೆಗೆಯುವಂತಹ ಒಂದು ಕ್ರಿಯೆಯನ್ನೇ ಅವರು ಶಿಕ್ಷಣ ಎಂದು ಕರೀತಾರೆ. ಅಂದ್ರೆ ಮಗು ಹುಟ್ಟಿದಾಗಿನಿಂದ ಪಡೆದುಕೊಂಡಿರುವಂತಹ ಎಲ್ಲ ಅದ್ಭುತಗಳನ್ನ, ಅಂದ್ರೆ ಪ್ರಕೃತಿಯ ಕೂಸು ಮಗು, ಪ್ರಕೃತಿಯ ಅದ್ಭುತವಾದ ಸೃಷ್ಟಿ, ಆ ಸೃಷ್ಟಿಯೊಂದಿಗೇನೆ ಮಗು ಹಲವಾರು ಸಾಮರ್ಥ್ಯಗಳನ್ನ ಸಹಜವಾಗಿ ಪಡೆದುಕೊಂಡು ಬಂದಿದೆ. ಮಗು ನೋಡುವ, ಕೇಳುವ, ಆಲಿಸುವ, ಭಾಷೆಯನ್ನು ಕಲಿತುಕೊಳ್ಳುವ, ಗ್ರಹಿಸುವ, ಆಲೋಚಿಸುವ, ಪ್ರತಿಸ್ಪಂದಿಸುವ ಎಲ್ಲ ಸಾಮರ್ಥ್ಯಗಳು ಮಗುವಿನಲ್ಲಿ ಸಹಜವಾಗಿ ಆಲ್ರೆಡಿ ಇದೆ. ಆ ಇರುವುದನ್ನು ಹೊರತೆಗೆಯುವುದೇ ನಮ್ಮ ಕೆಲಸ ಮತ್ತೆ ಅದನ್ನ ಮತ್ತಷ್ಟು ವಿಕಸಿಸಗೊಳಿಸಬೇಕಾಗಿರುವಂಥದ್ದು ನಮ್ಮ ಕೆಲಸ. ಮುಖ್ಯವಾಗಿ ಶಿಕ್ಷಣದ ಉದ್ದೇಶ ಯಾವುದಿದೆ? ಒಂದು ಸಾಮಾಜಿಕ ಬದುಕನ್ನ, ಸಾಮಾಜಿಕ ಅಭ್ಯಾಸಗಳನ್ನ, ಸಾಮಾಜಿಕ ಅನುಭವಗಳನ್ನ ಕೊಡು ಮಾಡುವ ಕೇಂದ್ರ ಯಾವುದಿದೆ ಅದನ್ನು ನಾವು ತರಗತಿಗಳು ಅಥವಾ ಶೈಕ್ಷಣಿಕ ವ್ಯವಸ್ಥೆ ಎಂದು ಕರೀಬಹುದು. ಕೇವಲ ನನ್ನ ವೈಯಕ್ತಿಕ ಪ್ರಗತಿ ಮತ್ತು ಸಾಧನೆ ವಿಕಾಸಗಳಿಗಲ್ಲ, ನನ್ನ ವೈಯಕ್ತಿಕ ಸಾಧನೆಯ ಮೂಲಕ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಮತ್ತೆ ಮುಖ್ಯವಾಗಿ ಒಂದು ಮಗುವನ್ನ ಸಾಮಾಜಿಕ ಉತ್ಪನ್ನವನ್ನಾಗಿ ನಾವು ಪರಿವರ್ತಿಸಬೇಕಾಗಿದೆ. ಅಂದ್ರೆ ಸಾಮಾಜಿಕವಾಗಿ ಮಗುವನ್ನ ತೆರೆದುಕೊಳ್ಳುವಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುವುದನ್ನೇ ನಾವು ಶೈಕ್ಷಣಿಕ ವ್ಯವಸ್ಥೆ ಅಂತ ಕರೀತಿದ್ದೀವಿ. ಈ ನಿಟ್ಟಿನಲ್ಲೇ ವಿವೇಕಾನಂದ ಅವರು ಮಗುವನ್ನ ಈ ಎಲ್ಲ ಸಾಧ್ಯತೆಗಳ ಮೂಲಕ ಬೆಳೆಸಬೇಕು ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ.
0: ಸರ್, ಹಾಗಿದ್ರೆ ಈ ಶಿಕ್ಷಣ ಅಂದ ತಕ್ಷಣ ನಮಗ್ ಬರೋದು ಗುರು ಮತ್ತು ಶಿಷ್ಯರು. ಸೊ ಈ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು, ಅಥವಾ ಒಂದು ಗುರು ಅಂದ್ರೆ ಹೇಗಿರಬೇಕು ಅಂತ ಅನ್ಸುತ್ತೆ ಸರ್?
1: ತುಂಬಾ ಅದ್ಭುತವಾದ ಪ್ರಶ್ನೆ. ಗುರು ಅನ್ನುವುದು ಕೇವಲ ವ್ಯಕ್ತಿ ಕೇಂದ್ರಿತವಲ್ಲ, ಅದು ಒಂದು ಸಮಷ್ಟಿಯ ಕೇಂದ್ರಿತ. ಪ್ರಕೃತಿಯೇ ನಮಗೆ ಗುರು. ಪ್ರಕೃತಿ, ತಾಯಿ, ಇದಕ್ಕಿಂತ ದೊಡ್ಡ ಉಪಮೆಗಳು ಗುರುವಿಗೆ ಮತ್ತೊಂದಿಲ್ಲ. ಪ್ರತಿಯೊಂದು ಮಗು ತಾನು ಕಲಿಯುವ ಪ್ರಥಮ ಕೇಂದ್ರವೇ ಪ್ರಕೃತಿ, ಆನಂತರ ತಾಯಿ. ಈ ಎರಡು ಆಯಾಮಗಳಿದೆಯಲ್ಲ, ಇದು ಕೊಡಮಾಡಬಹುದಾದಂಥ ಶಿಕ್ಷಣ. ಅದು ಅಪರಿಮಿತವಾಗಿರುವಂಥದ್ದು ಮತ್ತು ನಿರಂತರವಾಗಿರುವಂಥದ್ದು. ಮತ್ತು ನಮ್ಮ ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದನ್ನು ಗುರು ಎಂದು ನಾವು ಭಾವಿಸ್ತಿದ್ದೀವಿ? ನನಗೆ ಈ ಒಂದು ಗುರು ಅನ್ನುವಂತಹ ವ್ಯಕ್ತಿಯನ್ನು ಅಥವಾ ಸ್ಥಾನವನ್ನು ವ್ಯಾಖ್ಯಾನಿಸ್ಲಿಕ್ಕೆ ಶಂಕರಾಚಾರ್ಯ ಅವರ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ತಾಪರಹಿತ ಪದಂ ಗುರುಪದಂ, ಅಂದರೆ ಗುರುವಿನ ಪದಂ ಅಥವಾ ಗುರುವಿನ ಸ್ಥಾನ ಮತ್ತು ಗುರುವಿನ ಮಾತು ಹೇಗಿರಬೇಕಂದ್ರೆ ಅದು ತಾಪರಹಿತವಾಗಿರಬೇಕು ಅಂತ. ತಾಪರಹಿತ ಪದಂ ಅನ್ನುವಂಥದ್ದು ಯಾವುದನ್ನ ಅದು ವಿಶ್ಲೇಷಣೆ ಒಳಪಡಿಸಿದ್ರೆ ಅರ್ಥ ಆಗುತ್ತೆ ನಮಗೆ, ಈ ತಾಪರಹಿತವಾಗಿರುವಂಥ ಮನಸ್ಥಿತಿ ಯಾವುದಿದೆಯೋ ಅದನ್ನು ಗುರು ಎಂದು ಕರೀಬಹುದು. ಯಾವುದು ತಾಪ ಅಂದರೆ ಬಿಸಿಯಾಗುವಿಕೆ. ನಮ್ಮ ಈ ಲೌಕಿಕ ಒಂದು ಪ್ರಚೋದನೆಗಳಿಂದ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮ ಇದೆಲ್ಲವೂ ಉದ್ರೇಕಗೊಳ್ಳುತ್ತಿದೆ. ಇವುಗಳಿಂದ ರಹಿತವಾಗಿರುವಂಥ ವ್ಯಕ್ತಿತ್ವವನ್ನೋ ವ್ಯಕ್ತಿಯನ್ನೋ ಮನಸ್ಥಿತಿಯನ್ನೋ ಯಾವವರು ಹೊಂದಿರ್ತಾರೋ ಆ ವ್ಯಕ್ತಿನ ನಾವು ಗುರು ಎಂದು ಕರೀಬಹುದು. ಮತ್ತೊಂದು ಆ ಶ್ಲೋಕದ ವಿಸ್ತರಿತ ಒಂದು ಭಾಗ, ಪರಹಿತ ಪದಂ. ಯಾರು ಸದಾಕಾಲವು ಪರರಹಿತಕ್ಕೋಸ್ಕರ ಆಲೋಚಿಸ್ತಾರೆ, ದುಡಿತಾರೆ, ಅಂದರೆ ಪರರನ್ನು ಪ್ರೀತಿಸ್ತಾರೆ, ಅಂದರೆ ಸಮಷ್ಟಿಯ ಹಿತವನ್ನು ಯಾರು ಬಯಸ್ತಿದ್ದಾರೆ, ತನ್ನದಲ್ಲ ಇತರರಿಗಾಗಿ ಬದುಕು ಎಂದು ಭಾವಿಸುವಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನು ನಾವು ಗುರು ಎಂದು ಭಾವಿಸಬಹುದು. ಮತ್ತೊಂದು ರಹಿತ ಪದಂ. ರಹಿತ ಪದಂ ಅನ್ನುವಂಥದ್ದು ನಮ್ಮ ಈ ಹರಿಷಡ್ವರ್ಗಗಳನ್ನು, ನಮ್ಮ ಆಸೆಗಳನ್ನು, ಈ ಲೌಕಿಕ ಸುಖಗಳನ್ನು, ಇಂದ್ರಿಯ ಸುಖಗಳನ್ನು ತ್ಯಜಿಸಿ ಬದುಕುವಂತಹ ಸ್ಥಾನವನ್ನು ನಾವು ಗುರುವಿನ ಸ್ಥಾನ ಎಂದು ಭಾವಿಸಬಹುದು. ಮತ್ತು ಹಿತಪದಂ, ಹಿತವಾಗಿರಬೇಕು. ಯಾವುದರ ಹಿತ ಅದು? ನನ್ನ ಸ್ವಹಿತ ಅಷ್ಟೇ ಅಲ್ಲ, ಅದು ನನ್ನ ಮುಂದೆ ಇರುವಂಥ ನನ್ನ ಮಗುವಿನ ಹಿತ, ಮಕ್ಕಳ ಹಿತ, ಅದು ಸಮಷ್ಟಿಯ ಹಿತ, ಅದು ಸಮಾಜದ ಹಿತ. ಈ ಸರ್ವರ ಹಿತವನ್ನು ಯಾವ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬಯಸ್ತಿದೆಯೋ ಅದಕ್ಕೆ ಹೆಸರು ಗುರು ಎನ್ನುವಂಥದ್ದು. ಮತ್ತು ತಪಸ್ಸಿನ ಒಂದು ಸಾಮರ್ಥ್ಯವನ್ನು, ತಪಸ್ಸು ಅನ್ನುವಂಥದ್ದು ಒಂದು ಕೇಂದ್ರಿತ ಶಕ್ತಿ. ಒಂದು ನಿರ್ದಿಷ್ಟ ಗುರಿ ಉದ್ದೇಶದ ಕಡೆಗೆ ವ್ಯಕ್ತಿ ತನ್ನನ್ನು ಸಂಪೂರ್ಣ ವಿನಿಯೋಗಿಸಿಕೊಳ್ಳುವಂಥ ಕ್ರಿಯೆಯನ್ನೇ ತಪಸ್ಸು ಅಂತ ಕರಿತಿದ್ದೀವಿ. ಯಾವ ವ್ಯಕ್ತಿಗೆ ಈ ಸಾಮರ್ಥ್ಯ ಇದೆಯೋ, ಅಂದರೆ ಒಂದು ಕೆಲಸದ ಕಡೆಗೆ, ನಾವು ಮಾಡುವ ಕೆಲಸದ ಕಡೆಗೆ ತುಂಬ ಶ್ರದ್ಧೆ, ಪ್ರಾಮಾಣಿಕತೆ, ಶಿಸ್ತು ಹೊಂದಿರ್ತಾನಲ್ಲ, ಆ ವ್ಯಕ್ತಿಗೆ ಹೆಸರು ಗುರು ಎನ್ನುವಂಥದ್ದು. ಒಬ್ಬ ಗುರು ಎಲ್ಲ ಆಯಾಮಗಳನ್ನು ಒಳಗೊಂಡಿರುವಂಥದ್ದು. ಆ ರೀತಿಯಾದಂಥ ಬಹಳಷ್ಟು ಸಾಮಾಜಿಕ ಗುರುಗಳನ್ನು ನಾವು ಗಮನಿಸ್ಬೋದು. ಇಂತಹ ಒಂದು ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು, ಶಕ್ತಿಯನ್ನು, ಆ ಸ್ಥಾನವನ್ನು ನಾವು ಗುರು ಎಂದು ಭಾವಿಸ್ತೀವಿ. ನಮ್ಮಲ್ಲಿ ಬುದ್ಧನಂತಹ, ಬಸವಣ್ಣನಂತಹ, ವಿವೇಕಾನಂದರಂತಹ, ಗಾಂಧಿಯಂತಹ ಸಾರ್ವಕಾಲಿಕ ಗುರುಗಳಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ ರೂಪವಾಗಿ ಮತ್ತು ಬಹು ದೊಡ್ಡ ಹೋಲಿಕೆಗಳಾಗಿ ಎಲ್ಲ ಮಹನೀಯರನ್ನು ನಾವು ಸುಲಭವಾಗಿ ಉದಾಹರಿಸಬಹುದು. ಅಂದರೆ ತಮ್ಮನ್ನು ತಾವು ಮೀರಿ, ತಮ್ಮ ವೈಯಕ್ತಿಕ ನೆಲೆಗಳನ್ನು ಮೀರಿ, ಸಾಮಾಜಿಕ ನೆಲೆಗಳಿಗೋಸ್ಕರ, ಸಮಾಜದ ಏಳಿಗೆಗಾಗಿ ಅಥವಾ ಯಾರ ಅವಶ್ಯಕತೆಗಳಿಗಿದೆ ಆ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮನ್ನು ಬದಲಾಯಿಸಿಕೊಂಡಂತಹ ಶ್ರೇಷ್ಠ ಗುರುಗಳು ಇವರು. ಇಂತಹ ಗುರುಗಳು ಮಾತ್ರ ಈ ಜಗತ್ತನ್ನು ನಿರಂತರವಾಗಿ ಅಥವಾ ನಮ್ಮಲ್ಲಿರುವಂತಹ ಅಜ್ಞಾನವನ್ನು, ಅಂಧಕಾರವನ್ನು ನಿರಂತರವಾಗಿ ತೊಲಗಿಸ್ತಿದ್ದಾರೆ. ಈ ಗುರುವಿನ ಕೆಲಸವೇ ಅದು, ತಮಂದತಿಯನ್ನು ಅಳಿಸಿ ಈ ಜ್ಞಾನದ ಬೆಳಕನ್ನು ಸದಾಕಾಲವೂ ಬೆಳಗುವಂತಹ ಅದು ನಂದಾದೀಪ, ಅದು ಪ್ರಜ್ವಲವಾದ ದೀಪ. ತಾನು ಬೆಳಗುವುದರ ಜೊತೆಗೆ ತನ್ನ ಸುತ್ತಮುತ್ತಲ ಪರಿಸರವನ್ನು, ತನ್ನ ಸುತ್ತಮುತ್ತಲ ಸಮುದಾಯವನ್ನು, ಅಂಧಕಾರದ ಬದುಕುಗಳನ್ನು ಮತ್ತು ಒಂದು ತಮದಲ್ಲಿರುವಂತಹ ಮನಸ್ಸುಗಳನ್ನು ಬದಲಾಯಿಸಿ ಬೆಳಕಿನ

0: ಭಕ್ತಿ ಭಾವ ಅಥವಾ ಶಿಷ್ಯರ ಮೇಲಿರುವಂತಹ ಕಾಳಜಿ ಸಂಬಂಧ ಇದು ಬಹಳ ನೆನಪು ಬರುತ್ತೆ ನಮ್ ನೋಡುವಾಗ. ಈ ಪ್ರಸ್ತುತ ಈ ಸಂಬಂಧಗಳನ್ನ ಅಥವಾ ಗಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ಈ ಗುರು ಶಿಷ್ಯರ ಸಂಬಂಧ ಅಥವಾ ಗುರುವಿನ ಮಹತ್ವವನ್ನು ಅರ್ಥೈಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕಲ್ಪಿಸಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಅನ್ಸುತ್ತೆ?
1: ಗುರು ಶಿಷ್ಯರ ಸಂಬಂಧ ನಮ್ಮ ಪರಂಪರೆಯಲ್ಲಿ ತುಂಬ ಶ್ರೇಷ್ಠವಾದ ಸಂಬಂಧ ಅಂತ ನಾವು ಬಹಳಷ್ಟು ಕಾಲದಿಂದಲೂ ಅದನ್ನು ಅರ್ಥೈಸಿಕೊಂಡು ಅದನ್ನು ಭಾವಿಸಿಕೊಂಡು ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಒಬ್ಬ ಶಿಷ್ಯನಿಗೆ ತನ್ನ ಗುರು ತುಂಬ ಸುಲಭವಾಗಿ ಎಟಕುವ ಹಾಗಿರಬೇಕು, ಅಷ್ಟು ಸರಳವಾಗಿರಬೇಕು, ಅದನ್ನು ಮಾತ್ರ ನಾವು ಗುರು ಶಿಷ್ಯನ ಸಂಬಂಧ ಅಂತ ಕರಿತೀವಿ. ಒಂದು ಮಗು ತುಂಬ ಮುಕ್ತವಾಗಿ ತನ್ನನ್ನು ತಾನು ಅರ್ಥೈಸಿಕೊಳ್ಳುವ ಬಗೆಯಲ್ಲಿ ಯಾರು ಅವನಿಗೆ ಸಹಾಯ ಮಾಡ್ತಿರ್ತಾರೋ ಅವರನ್ನ ಗುರು ಶಿಷ್ಯರ ನಡುವಿನ ತುಂಬ ಶ್ರೇಷ್ಠ ಸಂಬಂಧ ಅಂತ.
0: ಅಂದ್ರೆ ತಾಯಿ, ಒಂದು ಮಗು ತಾಯಿಯ ಮುಂದೆ ಹೇಗೆ ಮುಕ್ತವಾಗಿ ತನ್ನ ಅಭಿವ್ಯಕ್ತಪಡಿಸುತ್ತೋ, ತನ್ನ ಪ್ರೀತಿಯನ್ನ, ಮನಸ್ಸನ್ನ, ವಿಚಾರಗಳನ್ನ ಅಭಿವ್ಯಕ್ತಪಡಿಸುತ್ತೋ, ಅಷ್ಟೇ ಪ್ರೀತಿಯಿಂದ ಗುರುವಿನ ಹತ್ರ ಹಂಚಿಕೊಳ್ಳುವಂತ ಪಡೆದುಕೊಳ್ಳುವಂತ ಒಂದು ವಾತಾವರಣ ಇರಬೇಕಂತ ಅಂತೀರ.
1: ತುಂಬಾ ಒಳ್ಳೆಯ ಉಪಮೆ ಸರ್ ಇದು. ಹೇಗೆ ಒಂದು ಮಗು ತನ್ನನ್ನು ಸಂಪೂರ್ಣವಾಗಿ ತಾಯಿ ಮುಂದೆ ಅನಾವರಣಗೊಳಿಸ್ಕೊಳ್ಳುತ್ತೋ ಆ ರೀತಿಯಾದಂತಹ ಒಂದು ನಂಬಿಕೆಯನ್ನ, ಭರವಸೆಯನ್ನ, ಪ್ರೀತಿಯನ್ನ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಆ ವ್ಯವಸ್ಥೆ ಬಹಳ ಮುಖ್ಯ. ಒಂದು ಮಗು ತುಂಬ ಸಹಜವಾಗಿ ತನ್ನೆಲ್ಲ ಸಮಸ್ಯೆಗಳನ್ನ, ತನ್ನೆಲ್ಲ ಆಲೋಚನೆಗಳನ್ನ, ತನ್ನೆಲ್ಲ ವಿಚಾರಗಳನ್ನ, ತನ್ನೆಲ್ಲ ಪ್ರಶ್ನೆಗಳನ್ನ ಯಾವ ವ್ಯಕ್ತಿ ಮುಂದೆ ನಿರ್ಭಯವಾಗಿ ಮಾತಾಡ್ತಾನೋ, ಹಂಚ್ಕೊಳ್ತಾನೋ, ಆ ಒಂದು ಸಂಬಂಧವನ್ನ ಶ್ರೇಷ್ಠ ಗುರು ಶಿಷ್ಯರ ಸಂಬಂಧ ಎಂದು ಕರಿಬಹುದು. ಕುವೆಂಪು ತುಂಬಾ ಅದ್ಭುತವಾದಂತಹ ಪದ್ಯಗಳನ್ನ ಗುರು ಕುರಿತು ಬರೆದಿದ್ದಾರೆ. ಕುವೆಂಪು ಅವರ ಗುರುವಿನ ಕಡೆಗೆ ಇದ್ದಂತ ಗುರುಭಕ್ತಿ ಇದೆಯಲ್ಲ, ಅದು ಬಹಳ ಒಂದು ಎಟರ್ನಲ್ ಥಿಂಗ್. ಅದು ಅವ್ರನ್ನ ಕಡೆ ಬರೀತಾರೆ, ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ತಿಳಿವಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವು ಇರಲಿ, ನಿನ್ನಾತ್ಮದ ಆನಂದ ನನ್ನದಾಗಿರಲಿ, ನಿನ್ನೊಳಗಿರುವ ಶಾಂತಿ ನನ್ನೆದೆಗೂ ಬರಲಿ. ಇದು ತುಂಬ ಅದ್ಭುತವಾದಂತಹ ಸಂಬಂಧ ಇದು ಗುರು ಶಿಷ್ಯರ ನಡುವೆ ಇರುವಂಥದ್ದು. ನೀನೇನೋ ಅದೇ ನಾನೂ ಆಗಬೇಕು ಅನ್ನುವಂತಹ, ಅದು ಜ್ಞಾನದ ಆಳ, ಜ್ಞಾನದ ಎತ್ತರ, ಜ್ಞಾನದ ವಿಸ್ತಾರ, ಅದು ಜ್ಞಾನ ಮತ್ತು ಪ್ರೀತಿಯ ಈ ರೀತಿಯಾದಂಥ ವಿಸ್ತಾರಗಳಲ್ಲೂ ನಾವೆಲ್ಲರೂ ಗುರು ಶಿಷ್ಯರು ಸಹಜವಾಗಿ ವಿಹರಿಸಬೇಕು ಅನ್ನುವಂತಹ ಒಂದು ಭಾವ ಸಂಬಂಧವನ್ನು ಕುವೆಂಪು ಕಟ್ಟಿಕೊಡ್ತಾರೆ. ನನಗೆ ತುಂಬ ಆತ್ಮೀಯವಾಗಿ ಅಂದರೆ ಕುವೆಂಪು ಗುರುವನ್ನು ಕುರಿತು ಬರೆದಿರುವಂಥ ಪದಗಳು, ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು, ಎಷ್ಟು ಅದ್ಭುತವಾಗಿ ತನ್ನನ್ನು ತಾನು ಗುರುವಿಗೆ ಸಮರ್ಪಿಸ್ಕೊಳ್ತಾರೆ ಅಂತ ಅಂದರೆ, ನಾನು ಶಿಷ್ಯ ಯಾರು ಅಂತ ಅಂದರೆ ನಿನ್ನ ಅದೊಂದು ಸಣ್ಣ ತೃಣ ಮಾತ್ರ, ಹಂಗೆ ಹೇಳಿಕೊಳ್ಳುವುದೇ ನನ್ನ ಬಹುದೊಡ್ಡ ಹೆಮ್ಮೆ, ಅದು ಸಾರ್ಥಕ ಅಂತ ಭಾವಿಸುವಂಥ ಕುವೆಂಪು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದಿ ನೀನೇ ಭಕ್ತಿ, ನೀನೇ ಮಾಯಾ ಮೋಹ ಶಕ್ತಿಯು, ಎನ್ನ ಜೀವನ ಮುಕ್ತಿಯು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನೂ ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ಎಷ್ಟು ಅದ್ಭುತವಾಗಿ ಒಂದು ಗುರು ಶಿಷ್ಯನ ಸಂಬಂಧವನ್ನ ಹೇಗಿರಬೇಕು, ಮತ್ತೆ ಗುರುವಿನ ಎತ್ತರ ಮತ್ತು ಶಿಷ್ಯನ ನಡುವೆ ಇರುವಂತಹ ಈ ಸಂಬಂಧಗಳು, ಇದನ್ನು ವ್ಯಾಖ್ಯಾನಿಸುವಂತಹ ಹಲವಾರು ಕವಿತೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಈ ರೀತಿಯಲ್ಲಿ ನಾವು ಗುರು ಶಿಷ್ಯರ ಸಂಬಂಧವನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಆ ರೀತಿ ಜ್ಞಾನ ಮತ್ತು ಪ್ರೀತಿಯ ಒಂದು ಸೇತುವೆ ನಮ್ಮ ಮತ್ತು ಅಂದರೆ ಗುರು ಮತ್ತು ವಿದ್ಯಾರ್ಥಿಗಳ ನಡುವೆ ಏರ್ಪಡಿಸಬೇಕಾಗಿದೆ. ಇವತ್ತು ನಮ್ಮ ನಡುವೆ ಇರುವಂತಹ ಈ ಅಂತರಗಳ ಕೊರತೆಯೇ ಸಂಬಂಧಗಳ ನಡುವೆ ಸಣ್ಣ ಬಿರುಕು ಅಂತ ಕಾಣಿಸ್ತಿದೆ ಇಲ್ಲಿ, ಅಂದರೆ ಜ್ಞಾನ ಮತ್ತು ಪ್ರೀತಿಯ ಕೊರತೆಗಳೇ. ಈ ಸೇತುವೆಗಳನ್ನು ನಿರ್ಮಿಸ್ಕೊಂಡಾಗ ಮಾತ್ರ ನನ್ನ ಮತ್ತು ವಿದ್ಯಾರ್ಥಿಯ, ಗುರು ಮತ್ತು ಶಿಷ್ಯನ ನಡುವೆ ಜ್ಞಾನ ಮತ್ತು ಪ್ರೀತಿಯ ಸೇತುವೆ ಕಟ್ಟುವುದಿದೆಯಲ್ಲ, ಇದು ಮಾತ್ರ ಒಂದು ಶ್ರೇಷ್ಠ ಸಂಬಂಧವನ್ನು ಬೆಸಲಿಕ್ಕೆ ಸಾಧ್ಯ ಆಗುತ್ತೆ.
0: ತಾವು ಹೇಳುವಾಗ ಇದೆಲ್ಲ ಒಂದು ಆಧ್ಯಾತ್ಮಿಕ ಚಿಂತನೆ, ಅಂದರೆ ಈ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂಥದ್ದು ಅಥವಾ ಜೀವನ ಅಂದರೆ ಏನು ಅಂತ ಸಂಪೂರ್ಣವಾದ ಅರ್ಥ ಗೊತ್ತಿದ್ರೆ ಬಹುಶಃ ಇಂಥ ಒಂದು ಗುರು ಶಿಷ್ಯರ ಸಂಬಂಧ ಫಲ ಪಡುತ್ತೆ ಅಂತ. ಆದರೆ ಈ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆ ಅಂದಾಗ ಈ ಶಿಕ್ಷಣ ಆಧ್ಯಾತ್ಮಿಕ ಚಿಂತನೆ ಆಗೋದು ಹೇಗೆ ಅಥವಾ ಜೀವನವನ್ನು ಪರಿಪೂರ್ಣತೆ ಅತ್ತ ತಗೊಂಡೋಗೋದು ಹೇಗೆ ಅಂತ, ಒಂದು ಶಿಕ್ಷಣ ಆಧ್ಯಾತ್ಮಿಕವಾಗಿ ಮತ್ತೆ ಪರಿಪೂರ್ಣತೆಯತ್ತ ತಗೊಂಡೋಗೋದು ಹೇಗೆ ಅಂತ ಸರ್?
1: ಶಿಕ್ಷಣದ ಪ್ರಮುಖ ಉದ್ದೇಶವೇ ಒಂದು ಮಗುವಿನ ಸರ್ವಾಂಗೀಣ

0: ಬೆಳವಣಿಗೆ ಸರ್ವಾಂಗೀಣ ಬೆಳವಣಿಗೆ ಎನ್ನುವುದು ಮಗುವಿನಲ್ಲಿ ನೈತಿಕತೆಯನ್ನ, ಆಧ್ಯಾತ್ಮಿಕತೆಯನ್ನ, ಸಾಮಾಜಿಕತೆಯನ್ನ ಈ ಎಲ್ಲ ಆಯಾಮಗಳಲ್ಲಿ ಬೆಳೆಸುವಂತದ್ದೇ ಆಗಿದೆ. ಅಂದ್ರೆ ಆಧ್ಯಾತ್ಮದ ಬೆಳವಣಿಗೆ ಶಿಕ್ಷಣದ ಒಂದು ಭಾಗ, ಬದುಕಿನ ಭಾಗವೂ ಹೌದು. ಅಧ್ಯಾತ್ಮ ಅನ್ನುವಂಥದ್ದು ಯಾವುದೋ ನಮ್ಮ ಹೊರಗಿನ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವಂಥ ಪ್ರಕ್ರಿಯೆಯನ್ನೇ ಅಧ್ಯಾತ್ಮ ಅಂತ ಕರೀಬಹುದು. ಡಿ ವಿ ಜಿ ಅವ್ರದ್ದು ಒಂದು ಪದ್ಯ ಇದೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ. ಅಂದರೆ ವಸ್ತು ಸಾಕ್ಷಾತ್ಕಾರವೆನ್ನುವುದು ಅಂತರೀಕ್ಷಣೆಯಿಂದ, ಅಂದರೆ ಜೀವನ ಮತ್ತು ಆಧ್ಯಾತ್ಮದ ಈ ಒಂದು ಪಯಣ ಹೇಗಿರುತ್ತೆ ಅಂದರೆ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿದಾಗ ಮಾತ್ರ ಆಧ್ಯಾತ್ಮದ ಪ್ರಕ್ರಿಯೆ ಶುರುವಾಗುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಬದುಕುಗಳು ಹೊರಗಿನ ಹುಡುಕಾಟಗಳಲ್ಲೇ ನಿರತವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ, ನಮ್ಮ ಕ್ರಿಯೆಗಳು ಹೊರಗಿನ ಹುಡುಕಾಟಗಳನ್ನು ನಿಲ್ಲಿಸಿ ಒಳಗಿನ ಹುಡುಕಾಟಗಳಿಗೆ ಶುರು ಮಾಡುತ್ತೋ ಅಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥ ಪ್ರವೇಶ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ತನ್ನ ಒಳಹೊಕ್ಕು, ನಾನು ಏನು ಮತ್ತು ನನ್ನ ಬದುಕು ಏನು, ನನ್ನ ಜೀವನ ಯಾವುದಕ್ಕೋಸ್ಕರ ಇದೆ, ಹೇಗೆ ಬದುಕಬೇಕು, ಮತ್ತು ಇದ್ರ ಮೂಲಕ ಇಡೀ ಸಮಷ್ಟಿಯ ಜೊತೆಗೆ ನನ್ನ ನಾನು ಹೇಗೆ ಸಮೀಕರಿಸಿಕೊಳ್ಳಬೇಕು ಅನ್ನುವಂತಹ ಭಾವಸ್ಥಿತಿಗೆ ತಲುಪುವುದಿದೆಲ್ಲ, ಇದನ್ನೇ ಆಧ್ಯಾತ್ಮಿಕ ಕ್ರಿಯೆ ಅಂತ ಕರೆಯುವಂಥದ್ದು. ಇಲ್ಲಿ ಕೇವಲ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಅನ್ನ, ಪ್ರಾಣ, ಬುದ್ಧಿ, ಮನಸ್ಸು, ಆನಂದ ಅಂತ ಈಗ ಬೇರೆ ಬೇರೆ ಹಂತಗಳಿದೆ. ಅಂದರೆ ನಮ್ಮ ಅನ್ನ ಅನ್ನುವುದು ಕೇವಲ ದೈಹಿಕ ಹುಡುಕಾಟಗಳಾದರೆ ಆನಂದ ಅನ್ನುವಂಥದ್ದು ಅದು ಏನು ಚಿತ್ ಅಂತ ಕರಿತೀವಲ್ಲ, ಆ ಸಂಪೂರ್ಣವಾಗಿ ಎಲ್ಲವನ್ನು ಮುಕ್ತಿ ಮಾಡಿ, ಅಂದರೆ ನಮ್ಮ ಈ ಹೊರಗಿನ ಹುಡುಕಾಟಗಳಿಂದ ಮುಕ್ತಿ ಪಡೆದುಕೊಂಡು ನಮ್ಮನ್ನು ನಾವು, ಅಂದರೆ ನಮ್ಮ ಮನಸ್ಸನ್ನು ಸಮಚಿತ್ತತೆಯಿಂದ ಸದಾಕಾಲವು ಆನಂದದಿಂದ ಇರುವ ಹಾಗೆ ನೋಡಿಕೊಳ್ಳುವುದನ್ನೇ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ. ಯಾಕೆ ನಮ್ಮ ಶಿಕ್ಷಣದ ಮೂಲಕ ಇದನ್ನು ಸಾಧಿಸಲಿಕ್ಕೆ ಆಗ್ತಿಲ್ಲ? ಇವತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುತೇಕ ಮಟ್ಟಿಗೆ ಹೊರಕಿನ ಹುಡುಕಾಟಗಳಿಗೆ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡ್ತಿದೆ. ಆದರೆ ಮಗು ತನ್ನೊಳಗಡೆ ಇರುವ ಸಂತೋಷವನ್ನು, ತನ್ನೊಳಗಡೆ ಇರುವ ಅದ್ಭುತಗಳನ್ನು ಅನ್ವೇಷಣೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕಾಗಿರುವುದೇ ಆಧ್ಯಾತ್ಮಿಕ ಶಿಕ್ಷಣ ಅನ್ನುವಂಥದ್ದು.
1: ಯಾ ಎಸ್ ಸರ್, ಅಂದರೆ ತಾವು ಹೇಳುವಾಗ ನನಗನ್ಸೋದು ಶಿಕ್ಷಣ ಅನ್ನೋದು ಕೇವಲ ಅಕ್ಷರ ಜ್ಞಾನ ಅಲ್ಲ, ಬದಲಾಗಿ ಮಾನಸಿಕ, ದೈಹಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕತೆಯ ಅಭಿವೃದ್ಧಿಪಡಿಸೋದೇ ಅಥವಾ ಅದರ ವಿಕಾಸನಗೊಳಿಸೋದೇ ಅನ್ನೋದು ನಿಜವಾದ ಶಿಕ್ಷಣದ ಅರ್ಥ ತಾವು ಹೇಳ್ತಾ ಇದ್ರಿ ಸರ್. ಹಾಗಿದ್ರೆ ಇದನ್ನೆಲ್ಲ ಸಾರ್ಥಕತೆಗೊಳಿಸಬೇಕು ಅಂದರೆ, ಸಾಕಾರಗೊಳಿಸಬೇಕಂದ್ರೆ ಆ ಗುರು ಎನ್ನುವ ಪಾವಿತ್ರ್ಯತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ಪ್ರಸ್ತುತ ನಾವು ನೋಡುವಾಗ ಈ ಗುರುವಿನ ಪಾವಿತ್ರ್ಯತೆಯ ಅರ್ಥ ಮಾಡಿಕೊಳ್ಳಲು ಕೊರತೆ ಕಾಣ್ತಾ ಇದ್ದೀವ ಅಂತ ನಾನು.
0: ಇವತ್ತಿನ ಮಟ್ಟಿಗೆ ಟೀಚರನ್ನು ಡಿಫೈನ್ ಮಾಡುವಂಥದ್ದು ಬೇರೆ ಬೇರೆ ಅರ್ಥದಲ್ಲಿ ಆಗ್ತಿದೆ. ಚಾರಿತ್ರ್ಯ ಇಲ್ಲದೆ ಇರುವವನು ಶಿಕ್ಷಕನೇ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಈ ಎಲ್ಲದರಿಂದ ಮುಕ್ತನಾಗಿರುವವನು, ಅಂದರೆ ಈ ಯಾವುದೇ ಲೌಕಿಕ ಆಕರ್ಷಣೆಗಳಿಗೆ ಅಥವಾ ಈ ಲೌಕಿಕ ತುಡಿತಗಳಿಗೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳದೆ ಇವುಗಳನ್ನು ಮೀರಿ ಬದುಕುವ ಸಾಧ್ಯತೆಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಳಬೇಕಿದೆ. ಗುರುಕುಲ ವ್ಯವಸ್ಥೆ ನಮ್ಮ ಪೂರ್ವ ಪರಂಪರೆಯದು. ಗುರುಕುಲ ವ್ಯವಸ್ಥೆಯ ಒಂದು ಶ್ರೇಷ್ಠತೆ ಯಾವುದು? ಒಬ್ಬ ಗುರುವೇ ಅಲ್ಲಿ ತುಂಬ ಪ್ರಮುಖವಾದ ಅಂಶ. ತಾನು ಏನೋ ಅದನ್ನೇ ಸಂಪೂರ್ಣವಾಗಿ ಪಾಠ ಮಾಡ್ತಿದ್ರು, ಯಾವುದನ್ನು ಬೋಧಿಸಬೇಕಾಗಿದೆಯೋ ಅದನ್ನು ಬದುಕ್ತಿದ್ರು ಶಿಕ್ಷಕ. ಮತ್ತು ತನ್ನ ವೈಯಕ್ತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅನ್ನುವಂಥ ಬೇರೆ ಬೇರೆ ಬದುಕುಗಳಿಲ್ಲ. ಸದಾಕಾಲವು ಪ್ರತಿ ಕ್ಷಣವು ಆತ ಶಿಕ್ಷಕನಾಗಿಯೇ ಒಂದು ಮಾದರಿಯ ಬದುಕನ್ನು ಬದುಕುವ ಮೂಲಕ ಅದನ್ನು ಅನುಸರಿಸುವ ಹಾಗೆ ತನ್ನ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುತ್ತಿದ್ದರು. ಇಲ್ಲಿ ಚಾರಿತ್ರ್ಯ ಅನ್ನುವಂಥದ್ದು, ಶಿಸ್ತು, ಪ್ರಾಮಾಣಿಕತೆ, ಧರ್ಮ, ಈ ಎಲ್ಲವೂ ಅದರ ಒಳಗಡೆ ಆಲ್ರೆಡಿ ಇಂಟಿಗ್ರೇಟೆಡ್ ಆಗಿರುವಂಥ ಅಂಶಗಳೇ ಆಗಿತ್ತು. ಅಂದರೆ ಶಿಕ್ಷಕ ಅಂದರೆ ಈ ಎಲ್ಲ ಅಂಶಗಳಿಂದಲೇ ಮಾಡಲ್ಪಟ್ಟಿರುವವನು ಅನ್ನುವುದೇ ಅರ್ಥವಾಗಿದೆ. ಆದರೆ ನಾವು ಇಂದಿನ ವ್ಯವಸ್ಥೆ ಒಳಗಡೆ ಟೀಚರ್ ಅಂದರೆ ಇದು ಯಾವುದು ಇಲ್ಲದೇ ಆಗ್ಬೋದು, ಅಥವಾ ಕೇವಲ ಒಂದು ಕ್ವಾಲಿಫಿಕೇಶನ್ ತಗೊಂಡ ತಕ್ಷಣವೇ, ಒಂದು ಸ್ವಲ್ಪ ಜ್ಞಾನ ಪಡ್ಕೊಂಡ ತಕ್ಷಣವೇ ನಾವು ಟೀಚರ್ ಅನ್ನುವಂಥ ಹೆಮ್ಮೆಯನ್ನು ಭಾವಿಸುವಂಥದ್ದು ತುಂಬ ತಪ್ಪು ಗ್ರಹಿಕೆ. ಒಬ್ಬ ಟೀಚರು ಎಲ್ಲ ಅಂಶಗಳಿಂದ ಪರಿಪೂರ್ಣಗೊಂಡಾಗ ಮಾತ್ರ ಅವರು ವಿದ್ಯಾರ್ಥಿಗಳಿಗೆ ಕಾಣಸಿಗ್ತಾರೆ ತರಗತಿನಲ್ಲಿ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಟೀಚರ್ ಕಾಣಿಸ್ತಿಲ್ಲ, ಟೀಚರ್ ಸಿಗ್ತಿಲ್ಲ, ಟೀಚರ್ ಎಟುಕ್ತಿಲ್ಲ, ಅಥವಾ ಟೀಚರ್ ಬೇಕಾಗಿಲ್ಲ. ಯಾಕೆ ಅಂತಂದರೆ ಎಲ್ಲ ಅಂಶಗಳಿಂದ ಇವತ್ತು ನಾವು ತಯಾರಾಗ್ತಿಲ್ಲ ಅಥವಾ ಶಿಕ್ಷಕರನ್ನು ರೂಪುಗೊಳಿಸ್ತಿಲ್ಲ. ಒಬ್ಬ ಶಿಕ್ಷಕ ರೂಪುಗೊಳ್ಳುವುದು ತರಗತಿಯ ಕೋಣೆಗಳಲ್ಲಷ್ಟೇ ಅಲ್ಲ, ಅಥವಾ ತರಬೇತಿ ಕೇಂದ್ರಗಳ ಮೂಲಕ ಅಷ್ಟೇ ಅಲ್ಲ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಎಲ್ಲ ಆಯಾಮಗಳಲ್ಲಿ ಪರಿಶುದ್ಧಗೊಳಿಸುವಂಥ ಕ್ರಿಯೆಯಲ್ಲಿ ಒಬ್ಬ ಶಿಕ್ಷಕ ಹುಟ್ಕೊಳ್ತಾನೆ. ಮೌಲ್ಯಗಳನ್ನು ಬೋಧಿಸುವವನು ಟೀಚರ್ ಅಲ್ಲ, ಮೌಲ್ಯಗಳನ್ನು ಬದುಕುವವನು ಟೀಚರು. ಆದರ್ಶಗಳನ್ನು ತರಗತಿಯಲ್ಲಿ ಪಟ್ಟಿ ಮಾಡಿ ಪಾಠ ಮಾಡುವವನಲ್ಲ ಟೀಚರ್ ಅಂದರೆ, ಆದರ್ಶಗಳು ನಮ್ಮ ಮೂಲಕವೇ ತರಗತಿಯಲ್ಲಿ ನಿದರ್ಶನಗೊಳ್ಳಬೇಕು. ಯಾವ ವ್ಯಕ್ತಿತ್ವಗಳನ್ನು, ಯಾವ ಮೌಲ್ಯ ಆದರ್ಶಗಳನ್ನು, ಯಾವ ಚಿಂತನೆಗಳನ್ನು ನಾವು ಮಕ್ಕಳುಗಳಿಗೆ ತರಗತಿಯಲ್ಲಿ ಪಾಠ ಮಾಡ್ತಿದ್ದೀವೋ ಅದೆಲ್ಲವನ್ನು ನಾನು ಬದುಕದ ಹೊರತು ಯಾವ ಅಂಶಗಳು ವಿದ್ಯಾರ್ಥಿಗಳಿಗೆ ಕೈಗೆ ಎಟುಕುವುದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಉದಾಹರಣೆಗೂ ನಾವು ಹೊರಗಿನ ಸಂಗತಿಗಳನ್ನು ಹಿಡಿದು ತರುವಂಥ ವ್ಯವಸ್ಥೆ ಇದೆ. ಇವತ್ತಿಗೂ ನಾವು ಅಹಿಂಸೆ ಅಂದರೆ ಗಾಂಧಿಯನ್ನೇ ಉದಾಹರಣೆ ಕೊಡ್ತಿದ್ದೀವಿ, ಸತ್ಯ ಅಂದರೆ ನಮಗೆ ಹರಿಶ್ಚಂದ್ರ ಅವರೇ ಉದಾಹರಣೆ ಬೇಕಿದೆ, ದೇಶಪ್ರೇಮ ಅಂದರೆ ಭಗತ್ ಸಿಂಗೇ ಬೇಕಿದೆ ನಮಗೆ. ಈ ಥರ ಬೇರೆ ಬೇರೆಯವ್ರನ್ನೇ ಉದಾಹರಣೆ ಕೊಟ್ಟು ಅಂದರೆ ಆ ಎಲ್ಲ ಆದರ್ಶ ಮಹನೀಯರು ಬೇಕಿದೆ. ಆದರೆ ಈ ಎಲ್ಲದಕ್ಕೂ ನಾನೇ ಉದಾಹರಣೆಯಾಗಿ ನಿಲ್ಲುವ ಸಂದರ್ಭದಲ್ಲೇ ನಾನು ಟೀಚರ್ ಆಗಲಿಕ್ಕೆ ಸಾಧ್ಯ.
1: ಅವರೆಲ್ಲರೂ ಇತಿಹಾಸದಲ್ಲಿ ಸೇರೋಗಿದ್ದಾರೆ, ಆದರೆ ನನ್ನ ಕಣ್ಮುಂದೆ ಜೀವಿಸುವಂತಹ ಶಿಕ್ಷಕರು, ಪೋಷಕರು ಅಥವಾ ಇತರರು ನನ್ನ ಕಣ್ಮುಂದೆ ನಿದರ್ಶನವಾಗಿ ಕಾಣಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ ಅಂತ ತಾವು ಹೇಳ್ತಾ ಇದ್ದಾರೆ.
0: ಮಕ್ಕಳಿಗೆ ಇವತ್ತು ಸಿಗದೇ ಇರುವಂಥದ್ದೇ ಈ ಮಾದರಿಗಳ ಕೊರತೆ ಇದೆ. ಯಾವ ಮಾದರಿಗಳನ್ನು ಬಗ್ಗೆ ಮಾತಾಡ್ತಿದ್ದೀವೋ ಆ ಮಾದರಿಗಳನ್ನು ಹೆಸರಿನ ಮೂಲಕ ಮಾತ್ರ ಪರಿಚಯ ಮಾಡ್ತಿದ್ದೀವಿ. ಇವತ್ತು ಮಕ್ಕಳುಗಳಿಗೆ ಗಾಂಧಿ ಅಂದರೆ ಗಾಂಧಿ ಜಯಂತಿ ಮತ್ತು ಹುತಾತ್ಮರ ದಿನ ಅಥವಾ ಮುಂದುವರೆದು ಸ್ವತಂತ್ರ ದಿನ ಅದು ಬಿಟ್ಟರೆ ಬೇರೆ ಸಂದರ್ಭಗಳಲ್ಲಿ ಗಾಂಧಿಯ ಪರಿಚಯನೇ ಆಗ್ತಿಲ್ಲ. ಗಾಂಧಿಯ ಅಹಿಂಸೆಯ ಮೌಲ್ಯಗಳು ನನ್ನ ಮೌಲ್ಯಗಳಾಗದೆ ಹೋದರೆ, ಗಾಂಧಿಯ ರಾಷ್ಟ್ರಪ್ರೇಮದ ತತ್ವ ನನ್ನ ರಾಷ್ಟ್ರಪ್ರೇಮದ ತತ್ವವಾಗಿ ಬದಲಾಗದೆ ಹೋದರೆ, ನನ್ನ ಮತ್ತು ಗಾಂಧಿ, ಗಾಂಧಿ ಮತ್ತು ನನ್ನ ಮಕ್ಕಳ ಮುಂದಿನ ಭಾರತದ ಜೊತೆ ನಡುವಿನ ಸಂಬಂಧಗಳೇ ಕಳೆದೋಗ್ತಿದೆ. ಇವತ್ತು ಗಾಂಧಿಯನ್ನು ಕೊಂದಿರುವಂತಹ ಪರಂಪರೆಯಲ್ಲಿ ನಾವು ಬದುಕ್ತಿದ್ದೀವಿ. ಅಂದರೆ ಒಂದು ದಿನದ ಕೊಂದಿರೋದ್ರ ಬಗ್ಗೆ ಎಲ್ಲ ಗಾಂಧಿಯ ತತ್ವಗಳನ್ನು ಪ್ರತಿ ಕ್ಷಣವೂ ಕೊಲ್ತಿದ್ದೀವಿ ನಾವುಗಳು. ಯಾವಾಗ ಗಾಂಧೀಜಿನ ಬದುಕಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಗಾಂಧಿಯ ಆದರ್ಶಗಳನ್ನು ನಾನು ಬದುಕಿದಾಗ ಮಾತ್ರ ಗಾಂಧಿ ನನ್ನ ಮೂಲಕ ಮತ್ತೊಂದು ತಲೆಮಾರಿಗೆ ಬದುಕ್ತಿದ್ದಾರೆ. ಶಿಕ್ಷಕನ ಪಾತ್ರ ಮತ್ತು ಜವಾಬ್ದಾರಿಯೇ ಇದಾಗಿದೆ. ನಮ್ಮ ಪೂರ್ವ ಪರಂಪರೆಯನ್ನು, ಆದರ್ಶಗಳನ್ನು, ಇತಿಹಾಸಗಳನ್ನು, ಮಹನೀಯರನ್ನು, ಈ ಎಲ್ಲದನ್ನು ನಾನು ತರಗತಿಯಲ್ಲಿ ಬದುಕುವುದಕ್ಕೆ ಹೆಸರೇ ಪಾಠ ಮಾಡುವುದು ಅಂತ, ಅಥವಾ ಶಿಕ್ಷಕನ ಜವಾಬ್ದಾರಿ ಮತ್ತು ಕರ್ತವ್ಯವೇ ಇದಾಗಿದೆ. ಆದರೆ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಉದಾಹರಣೆಗಳನ್ನು ಬಳಸ್ತಿದ್ದೀವಿ, ಆದರೆ ಅದನ್ನೇ ನಾವು ಮಾದರಿಯಾಗಿ ಬದುಕ್ತಿಲ್ಲ. ಒಂದು ಮಗು ಇದೆಲ್ಲವನ್ನು ಕಲಿಯುವುದು ನೇರ ಮಾದರಿಗಳ ಮೂಲಕ ಮಾತ್ರ. ಆ ಮಾದರಿಯಾಗುವುದೇ ಶಿಕ್ಷಕನಾಗುವುದು.
1: ತಾವು ಈಗ ಮಾದರಿ ಬಗ್ಗೆ ಮಾತನಾಡುವಾಗ ನನಗೆ ಎರಡು ಅಂಶಗಳು ನೆನಪು ಬರುತ್ತೆ ಸರ್. ನಮ್ಮ ತಾತನ ಮುತ್ತಾತನ ಆಸ್ತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವರ್ಗಾವಣೆಯಾಗುತ್ತೆ, ಆದರೆ ಅವರ ಮೌಲ್ಯಗಳು ತತ್ವಗಳು ಮಾತ್ರ ವರ್ಗಾವಣೆ ಆಗ್ತಿಲ್ಲ. ನಮ್ಮ ತಂದೆಯಲ್ಲಿ ಅಥವಾ ನನ್ನ ಅಣ್ಣನಲ್ಲಿ ಈ ಮೌಲ್ಯಗಳ ವರ್ಗಾವಣೆ ಆಗಿದ್ದನ್ನು ನಾನು ಎಲ್ಲೂ ನೋಡಲಿಲ್ಲ. ಬದಲಾಗಿ ಅವನಲ್ಲಿ ಎಷ್ಟು ಆಸ್ತಿ ಇದೆ, ಅದು ನನಗೆಷ್ಟು ಭಾಗ ಬರಬೇಕು ಅನ್ನೋದನ್ನು ಮಾತ್ರ ನೋಡ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ಮತ್ತೊಂದು ಭಾಗ, ಶಿಕ್ಷಕರ ಬಗ್ಗೆ ತಾವು ಮಾತನಾಡುವಾಗ ಶಿಕ್ಷಕರು ಒಂದು ಮಾದರಿ ಆಗಬೇಕು. ಕೇವಲ 45 ನಿಮಿಷದಲ್ಲಿ ನಾನು ಪಾಠ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ನಾನು ಶಿಕ್ಷಕನಾದರೆ ಸಾಲಲ್ಲ, ಅದರಿಂದ ಆಚೆ ನನ್ನ ಜೀವನವೇ ಒಂದು ಶಿಕ್ಷಣ ಆಗಬೇಕು ಮಕ್ಕಳಿಗೆ. ನನ್ನ ನಡವಳಿಕೆ, ಅನುಸರಣೆ, ನನ್ನ ಮೌಲ್ಯಗಳು, ಅದು ಮಗುವಿಗೆ ಶಿಕ್ಷಣ ಆಗಬೇಕು, ಕೇವಲ 45 ನಿಮಿಷದ ಪಾಠ ಅಲ್ಲ ಅನ್ನೋದು ಕಂಡುಬರುತ್ತೆ ಸರ್ ತಾವು ಹೇಳುವಾಗ. ಇಷ್ಟು ಸಂದರ್ಭದಲ್ಲಿ ಅಥವಾ ಇಷ್ಟು ಅವಧಿಯಲ್ಲಿ ನಾವು ಮಾತನಾಡುವಾಗ ಸಾಕಷ್ಟು ಉದಾಹರಣೆಗಳನ್ನು ತಾವು ನೀಡಿದಿರಿ. ಮಹನೀಯರು, ಮಹಾತ್ಮರು ಏನೆಲ್ಲ ಸಂದೇಶಗಳನ್ನು ಸಾರಿದ್ರು, ಬಿಟ್ಟೋದ್ರು, ಸೊ ಅವುಗಳ ಬಗ್ಗೆ ಸಾಕಷ್ಟು ಉದಾಹರಣೆ ರಹಿತವಾಗಿ ತಾವು ಹೇಳಿದ್ರಿ. ಹಾಗಿದ್ರೆ ಇಂಥ ಮಹಾತ್ಮರ ಸಂದೇಶಗಳು, ಪರಿಕಲ್ಪನೆಗಳು ಸಾಕಾರಗೊಳ್ಳಬೇಕು ಅಂತಂದರೆ ನಮ್ಮ ಪೋಷಕರು ಅಥವಾ ಶಿಕ್ಷಕರು ಅಥವಾ ಶಿಕ್ಷಣ ಸಂಸ್ಥೆಗಳು ಅವರ ಪಾತ್ರ ಅಥವಾ ಅವರ ಸಹಭಾಗಿತ್ವ ಹೇಗಿದ್ರೆ ಇದನ್ನು ನಿಜವಾಗ ಇವಾಗಲೂ ಅವಕಾಶ ಇದೆ ಅದನ್ನು ಕೊಂಡೊಯ್ಯಲಿಕ್ಕೆ ಅಂತ ಅನ್ಸುತ್ತೆ.
0: ಸೊ ಖಂಡಿತ ಇವತ್ತಿನ ತುಂಬ ಅಗತ್ಯವಾದ ಸಂಗತಿ ಇದು. ನಾವು ಯಾಕೆ ಶಿಕ್ಷಣ ಸಂಸ್ಥೆಗಳನ್ನು ಅಥವಾ ತರಗತಿ ಕೋಣೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಒಂದ್ಸಲ ಅವಲೋಕನ ಮಾಡ್ಕೊಳ್ಬೇಕಿದೆ. ಮಾಡಿಕೊಂಡಿರುವಂಥ ಉದ್ದೇಶ ಮತ್ತು ನಾವು ಇವತ್ತು ಜಾರಿಗೊಳಿಸ್ತಿರುವಂಥ ವ್ಯವಸ್ಥೆಗಳ ನಡುವೆ ಬಹಳಷ್ಟು ಅಂತರವಿದೆ. ಶಿಕ್ಷಣ ಎನ್ನುವುದು ಒಬ್ಬ ವ್ಯಕ್ತಿಯ ಪರಿಪೂರ್ಣ ವಿಕಾಸಕ್ಕೋಸ್ಕರ ಮಾತ್ರವೇ ಇದೆ. ಒಂದು ಮಗು ತನ್ನನ್ನು ತಾನು ಹುಡುಕಿಕೊಳ್ಳುವುದಕ್ಕಾಗಿ, ತನ್ನನ್ನು ತಾನು ಸಮಾಜದ ಜೊತೆ ಬೆಸೆದುಕೊಳ್ಳುವುದಕ್ಕಾಗಿ, ಎಲ್ಲ ಸಂಸ್ಕೃತಿಗಳು ನನ್ನ ಸಂಸ್ಕೃತಿ ಎಂದು ಭಾವಿಸುವುದಕ್ಕಾಗಿ, ತನ್ನ ಮೂಲಕ ವಿಶ್ವ ಮಾನವತೆಯ ಕಡೆಗೆ ಮಗು ಸಾಗುವುದಕ್ಕಾಗಿಯೇ ಈ ಶೈಕ್ಷಣಿಕ ವ್ಯವಸ್ಥೆಗಳಿದೆ. ಈ ಉದ್ದೇಶಗಳಿಗೋಸ್ಕರ ಶಿಕ್ಷಣವನ್ನು ರೂಪಿಸಿಕೊಂಡಂತ ನಾವುಗಳು ಆನಂತರ ಅದರ ಹಾದಿಗಳನ್ನು ನೋಡ್ತಾ ಇದ್ರೆ ಇವತ್ತು ಸಂಪೂರ್ಣವಾಗಿ ಅಂಕ ಕೇಂದ್ರಿತ ಕಲಿಕೆಗೆ ಬಂದಿದ್ದೀವಿ. ನಾವು ಏನು ಕಲಿತಿದ್ದೀವಿ ಅದು ಕೇವಲ ಅಂಕಗಳಿಗೋಸ್ಕರ ಮಾತ್ರ. ಈ ಥರದ್ದು ತುಂಬ ಕನಿಷ್ಠ ಮಟ್ಟದ ಕಲಿಕೆ, ಇದಕ್ಕೆ ಯಾರು ಹೊಣೆ ಅದು ಬೇರೆ ಥರದ ವಿಚಾರ. ಆದರೆ ಒಂದು ಮಗು ಕೇವಲ ಅಂಕಗಳಿಗೋಸ್ಕರ ಮಾತ್ರ ಕಲಿಯುವಂತಹ ಒಂದು ಕನಿಷ್ಠ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಟ್ಟಿರುವಂಥದ್ದು ಈ ಒಂದು ಸಾಮಾಜಿಕ ಅವ್ಯವಸ್ಥೆಯಲ್ಲಿಗೆ ಹಿಡಿದಿರುವಂತಹ ಕನ್ನಡಿ. ಖಂಡಿತ ಇದನ್ನು ನಾವೆಲ್ಲರೂ ಬದಲಾಯಿಸಬೇಕಿದೆ. ಯಾಕೆ ಶಿಕ್ಷಣ ಬೇಕಿದೆ ಅಂತ ಅಂದರೆ, ಶಿಕ್ಷಣ ಅನ್ನುವುದೇ ಬದುಕಿಗಾಗಿ, ತನ್ನ ಬದುಕನ್ನು ರೂಪಿಸುವುದಕ್ಕಾಗಿ, ಒಂದು ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ, ಒಂದು ಇಡೀ ಸಮಾಜವನ್ನು ನಾವೊಂದು ಸಮಾನತೆಯ ಸಮನ್ವಯತೆಯ ದೃಷ್ಟಿಕೋನದಿಂದ ನೋಡುವ ಈ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಶಿಕ್ಷಣ ಬೇಕಿದೆ. ಆದರೆ ಇವತ್ತಿನ ಮಕ್ಕಳುಗಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ, ಶಿಕ್ಷಕರಲ್ಲಿ ಈ ಭಾವಗಳು ಕಡಿಮೆ ಆಗ್ತಿದೆ. ಅಥವಾ ನಮ್ಮಲ್ಲಿರುವಂಥ ನಿರಾಸಕ್ತಿಯೋ, ಅಥವಾ ಕೇವಲ ಮಗುವನ್ನು ಒಂದು ಕಾಂಪಿಟೇಷನ್ಗೋಸ್ಕರ ಮಾತ್ರ ಕಲಿಸ್ತಿದ್ದೀವಿ, ಒಂದು ರೇಸ್ನಲ್ಲಿ ನಿಲ್ಲಿಸಿದ್ದೀವಿ, ಮಗು ಯಾವುದಕ್ಕೋಸ್ಕರ ಓಡಬೇಕಂತ ಮಕ್ಕಳುಗಳಿಗೆ ಅರ್ಥ ಆಗ್ತಿಲ್ಲ ಇವತ್ತು. ಆ ರೀತಿಯಾದಂಥ ಒಂದು ಅನಿವಾರ್ಯದ ಒತ್ತಡವನ್ನು ಮತ್ತು ಸ್ಪರ್ಧೆಯನ್ನು ಮಕ್ಕಳ ನಡುವೆ ಇವತ್ತು ರೂಪಿಸ್ತಿದ್ದೀವಿ. ಇದನ್ನೆಲ್ಲ ಮೀರಿ ಒಂದು ಮಗು ಸಹಜವಾಗಿ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ನಮ್ಮ ಮುಂದೆ ಬಹಳಷ್ಟಿದೆ. ಯಾವುದೇ ಹಂತದ ವಿದ್ಯಾರ್ಥಿಗಳ ಕಲಿಕೆಯನ್ನು ನಾವು ಗಮನಿಸಿದ್ರೆ, ಮಗು ಯಾವುದನ್ನ ಏಕೆ ಕಲಿತಿದೆ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ನಮ್ಮ ಮುಂದೆ ಮೂಡ್ತಿದೆ. ಪ್ರತಿಯೊಂದು ಮಗು ಅಂಕಗಳಿಕೆಯಲ್ಲೇ ಮುಂದಿದೆ, ಆದರೆ ಬೇರೆ ಸಂಗತಿಗಳನ್ನು ಆ ಮಗುವಿನ ಸಾಮಾಜಿಕ ಅಭ್ಯಾಸಗಳು, ಮಗುವಿನ ಹೊಂದಾಣಿಕೆ, ಮಗುವಿನ ಮನೋವೈಜ್ಞಾನಿಕ ಹಿನ್ನೆಲೆಗಳು, ಅವನ ಸಾಮರ್ಥ್ಯಗಳು, ಅವನ ಆಸಕ್ತಿಗಳು, ಹವ್ಯಾಸಗಳು, ಮಗುವಿನ ಭಾಷೆ, ಮಗು ಬೆಳೆಯುವ ಮತ್ತು ಕಲಿಯುವ ಪರಿಸರ ಎಲ್ಲವನ್ನು ಗಮನಿಸಿದಾಗ ನಿಜಕ್ಕೂ ಇವತ್ತು ಆತಂಕ ಮತ್ತು ಗಾಬರಿ ಆಗುವಂಥ ಸಂದರ್ಭಗಳು. ಯಾಕೆಂದರೆ ಒಂದು ಮಗುವನ್ನು ಯಾವ ಪರಿಸರದಲ್ಲಿ ಬೆಳೆಸಬೇಕಾಗಿದೆ, ಈ ಜವಾಬ್ದಾರಿಯನ್ನು ಪೋಷಕರು ಖಂಡಿತ ತೆಗೆದುಕೊಳ್ಳಬೇಕಿದೆ. ಬಹಳಷ್ಟು ಉದಾಹರಣೆಗಳನ್ನು ಗಮನಿಸಿದಾಗ ಪೋಷಕರ ಪಾತ್ರ ತುಂಬ ಬದಲಾಗ್ತಿರುವಂಥದ್ದನ್ನು, ಅಂದರೆ ಸಾಮಾಜಿಕವಾಗಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಿಸಿಕೊಳ್ಳಬೇಕಾಗಿದೆ. ಮಗು ಕೇವಲ ತರಗತಿಯಲ್ಲಷ್ಟೇ ಬೆಳೆಯುವುದಿಲ್ಲ, ತರಗತಿ ಆಚೆಗಿನ ಸಾಮಾಜಿಕ ಸಂದರ್ಭಗಳಲ್ಲಿ ಮತ್ತು ಕೌಟುಂಬಿಕ ಸಂದರ್ಭಗಳಲ್ಲಿ ಮತ್ತು ಈ ಪರಿಸರದಲ್ಲಿ ಮಗು ಅರಳುವ ಸಾಧ್ಯತೆಗಳು ಬಹಳಷ್ಟಿದೆ. ಒಂದು ಮಗುವಿನ ಮನೋವಿಕಾಸಕ್ಕೆ, ಒಂದು ಮಗುವಿನಲ್ಲಿ ಒಂದು ಸಾಂಸ್ಕೃತಿಕ ಮನಸ್ಥಿತಿಯನ್ನು, ಸಾಹಿತ್ಯಿಕ ಮನಸ್ಥಿತಿಯನ್ನು, ಭಾಷೆಯ ಮನಸ್ಥಿತಿಗಳನ್ನು ಬೆಳೆಸಿಕೊಳ್ಳುವಂತಹ ಈ ಪರಿಸರವನ್ನು ಹೆಚ್ಚು ನಿರ್ಮಿಸಿಕೊಳ್ಳಬೇಕಿದೆ ನಾವುಗಳು. ಮಕ್ಕಳುಗಳು ಇವತ್ತಿನ ಭಾಷೆಯನ್ನು, ವರ್ತನೆಗಳನ್ನು, ತಿನ್ನ ಹವ್ಯಾಸಗಳನ್ನು, ಅಭ್ಯಾಸಗಳನ್ನು ಗಮನಿಸಿದಾಗ ನಿಜಕ್ಕೂ ನಾವೆಲ್ಲರೂ ಎಲ್ಲಿ ಹಾದಿ ತಪ್ಪಿದ್ದೀವಿ ಅನ್ನೋದನ್ನು ಅದು ನಮಗೆ ಅರ್ಥ ಆಗ್ತಿದೆ. ಅಂದರೆ ಸೋಷಿಯಲ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು, ಮೀಡಿಯಾ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು, ಟೀಚರ್ ಮತ್ತು ಪೇರೆಂಟಲ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇವತ್ತು ನಿಜಕ್ಕೂ ಒಂದು ಮಗುವಿಗೆ ಮಾದರಿಯಾಗಿ ಸಿಗ್ತಿಲ್ಲ. ಇಲ್ಲಿ ನಾವೆಲ್ಲರೂ ಸುಧಾರಣೆ ಆದಾಗ ಮಾತ್ರ ಒಂದು ಮಗುವಿಗೆ ತಾನು ಬದುಕುವ, ತಾನು ಕಲಿಯುವ, ತಾನು ಅರಳುವ ಅದ್ಭುತವಾದ ಪರಿಸರವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ತಾವು ಮಾತನಾಡುವಾಗ ನನ್ನ ಕಣ್ಮುಂದೆ ಬಂದಿದ್ದೇನೆಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಇದೆ, ಒಳಗಿನ ಸಾರವನ್ನು ನೋಡುವಾಗ ಏನೂ ಇಲ್ಲ ಅಂತ ಅನಿಸುತ್ತೆ. ಉದಾಹರಣೆಗೆ, ಬಹುತೇಕ ಎಲ್ಲ ಗ್ರಾಮಗಳಿಗೂ ಶಾಲೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಆದರೆ ಅದರ ಗುಣಮಟ್ಟ ಕಾಯ್ದುಕೊಳ್ಳುವ ಒಂದು ಆಡಳಿತ ವ್ಯವಸ್ಥೆಯ ಒಂದು ದೊಡ್ಡ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ ಅನಿಸುತ್ತೆ. ಈ ಒಂದು ಆಡಳಿತ ವ್ಯವಸ್ಥೆಯ ಒಂದು ಕೊರತೆಯಿಂದ ಬಹುಶಃ ಇವತ್ತಿನ ಶಿಕ್ಷಣದ ಮಹತ್ವವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಏನೋ ಅಂತ ನನಗೆ ಅನಿಸುತ್ತೆ ಸರ್. ಸೊ ಇಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆದರೆ ಖಂಡಿತವಾಗಲೂ ಈ ಶಿಕ್ಷಣ ಅನ್ನುವ ಒಂದು ಪದಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ನೋಡೋದಾದರೆ ಒಂದು ನಿಜವಾದ ಶಿಕ್ಷಣ ಅಂದರೆ ಏನು ಅಂತ ನಾವು ಮಾತನಾಡಿದ್ವಿ, ಗುರು ಶಿಷ್ಯರ ಸಂಬಂಧದ ಬಗ್ಗೆ ನಾವು ಮಾತನಾಡಿದ್ವಿ, ಅಥವಾ ಅಕ್ಷರ ಜ್ಞಾನಕ್ಕೂ ನಿಜವಾದ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ ಸರ್. ಇದೆಲ್ಲ ಸಾಕಾರಗೊಳ್ಬೇಕು ಅಂದರೆ ಅಥವಾ ಸಾಕಾರಗೊಳ್ಳುವ ಪ್ರಯತ್ನ ಮಾಡಬೇಕು ಅಂದರೆ ಒಟ್ಟಾರೆ ನಮ್ಮ ಕೇಳುಗರಿಗೆ ಅಥವಾ ಶಿಕ್ಷಕರಿಗೆ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ, ಆನಂದದ ಆ ದಿವ್ಯ ಶಿಶು ಹಾರಲಿ, ಕುಣಿಯಲಿ, ಹಾಡಲಿ, ಏರಲಿ ದಿವಿಜ್ವತಕ್ಕೆ ಆ ಮನುಜ ಪಶು. ಕುವೆಂಪು ಅವರ ಮಾತಿದು, ಪ್ರತಿಯೊಂದು ಮಗು ತಾನು ಏರುವ ಎತ್ತರವನ್ನು, ತಾನು ಮುಟ್ಟುವ ಗುರಿಯನ್ನು, ಮಗು ತಾನು ಕ್ರಮಿಸುತ್ತಿರುವ ಹಾದಿಯನ್ನು ನಾವು ತುಂಬ ಪರಿಶುದ್ಧಗೊಳಿಸಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಕಲಿಕೆ ಎನ್ನುವುದು ಅದು ಜ್ಞಾನದ ಕಲಿಕೆ, ಕಲಿಕೆ ಎನ್ನುವುದು ಅದು ಪ್ರೀತಿಯ ಕಲಿಕೆ, ಕಲಿಕೆ ನನ್ನ ಮನೋವಿಕಾಸಕ್ಕಾಗಿ ಅನ್ನುವ ಅಗತ್ಯತೆಯನ್ನು ನಾವು ಇವತ್ತಿನ ಮಕ್ಕಳ ಮುಂದೆ ಅಥವಾ ಇವತ್ತಿನ ಮಕ್ಕಳಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಟಿ ಎಸ್ ಇಲೇಟ್ ಅವರು ಒಂದು ಮಾತು ಹೇಳ್ತಾರೆ, ವೇರ್ ಈಸ್ ದಿ ವಿಸ್ಡಮ್, ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ದಿ ನೇಮ್ ಆಫ್ ನಾಲೆಡ್ಜ್. ವೇರ್ ಈಸ್ ದಿ ನಾಲೆಡ್ಜ್, ವಿ ಹ್ಯಾವ್ ಲಾಸ್ಟ್ ಇಟ್ ಇನ್ ದಿ ನೇಮ್ ಆಫ್ ಇನ್ಫಾರ್ಮೇಷನ್, ಆ್ಯಂಡ್ ವೇರ್ ಈಸ್ ಇನ್ಫಾರ್ಮೇಷನ್, ವಿ ಆರ್ ಲಾಸ್ಟ್ ಇಟ್ ಇನ್ ದಿ ನೇಮ್ ಆಫ್ ಎಕ್ಸಾಮಿನೇಷನ್. ಸೊ ಜ್ಞಾನ ಅನ್ನುವಂಥದ್ದು ವಿಕಾಸ, ಮನೋವಿಕಾಸದಿಂದ ಇವತ್ತು ಅಂಕಗಳಿಕೆ ತನಕ ಇಳಿದೋಗ್ತಿದೆ. ಸೊ ವಿ ನೀಡ್ ಟು ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ದಿಸ್ ಕೈಂಡ್ ಆಫ್ ಲರ್ನಿಂಗ್. ಕಲಿಕೆ ಇಟ್ ಈಸ್ ನಾಟ್ ಅಬೌಟ್ ಅರ್ನಿಂಗ್ ದಿ ಥಿಂಗ್ಸ್, ಅರ್ನಿಂಗ್ ದಿ ಮಾರ್ಕ್ಸ್, ಅರ್ನಿಂಗ್ ದಿ ಡಿಗ್ರೀಸ್. ಸೊ ಲರ್ನಿಂಗ್ ಈಸ್ ದಿ ವೇ ಆಫ್ ಫ್ಲವರಿಂಗ್, ನಮ್ಮನ್ನು ನಾವು ಅರಳಿಸಿಕೊಳ್ಳುವುದನ್ನೇ, ಅದು ಮನುಷ್ಯನಾಗಿ ಅರಳಿಸಿಕೊಳ್ಳುವ ಪ್ರಕ್ರಿಯೆಯನ್ನೇ, ಆ ಆನಂದವನ್ನೇ ನಾವು ಕಲಿಕೆ ಅಂತ ಕರಿಬಹುದು. ಈ ಆನಂದವನ್ನು ಮಕ್ಕಳಲ್ಲಿ, ಕಲಿಕೆಯ ಆನಂದವನ್ನು ನಾವು ಇವತ್ತು ಸೃಷ್ಟಿಸಿಕೊಡ್ಬೇಕಾಗಿದೆ. ಅಂದರೆ ಮಗು ಕಲಿಯುವಂಥ ವಿಷಯವನ್ನು, ಮಗು ಒಳಗಡೆ ಇರುವಂಥ ಆಸಕ್ತಿಯನ್ನು, ಮಗು ಒಳಗಡೆ ಇರುವಂಥ ಪ್ರತಿಭೆಯನ್ನು, ಮಗುವಿನಲ್ಲಿರುವಂಥ ಸಹಜತೆಯನ್ನು ಅದು ಸ್ವಾಭಾವಿಕವಾಗಿ ವಿಕಸಗೊಳ್ಳುವ ಹಾಗೆ ಬಿಡಬೇಕಿದೆ. ನಾವು ನಮ್ಮೆಲ್ಲ ಆಲೋಚನೆಗಳನ್ನು, ನಮ್ಮ ಕನಸುಗಳನ್ನು, ನಮ್ಮ ಏಮ್ಗಳನ್ನು ಮಕ್ಕಳ ಮೂಲಕ ಈಡೇರಿಸ್ಕೊಳ್ಬೇಕು ಅಂತ ಹೊರಟಿರ್ತೀವಿ ಪೇರೆಂಟ್ಸ್ಗಳಾದಂಥ ನಾವುಗಳು. ದಯವಿಟ್ಟು ಈ ತಪ್ಪುಗಳನ್ನು ನಾವು ಮಾಡಬಾರ್ದು. ಮಗು ತನ್ನದೇ ಆದಂಥ ಕನಸನ್ನು ಹೊಂದಿದೆ, ತನ್ನದೇ ಆದಂಥ ಬಾಲ್ಯವನ್ನು ಹೊಂದಿದೆ, ತನ್ನದೇ ಆದಂಥ ಗುರಿ ಮತ್ತು ಹಾದಿಯನ್ನು ಹೊಂದಿದೆ. ಆ ಹಾದಿನಲ್ಲಿ ಮಗು ಸಹಜವಾಗಿ ನಡೀಲಿಕ್ಕೆ ಬಿಡಬೇಕಿದೆ. ಇವತ್ತು ಬಲವಂತದಿಂದ ಮತ್ಯಾವುದೋ ಹಾದಿನಲ್ಲಿ ಇದನ್ನೇ ಓದಬೇಕು, ಇದನ್ನೇ ಕಲಿಬೇಕು, ಇದನ್ನೇ ಹಾಡಬೇಕು, ಇದನ್ನೇ ಕುಣಿಬೇಕು, ಇದನ್ನೇ ಗಳಿಸಬೇಕು ಅನ್ನುವಂಥ ಒಂದು ಒತ್ತಡದ, ಒಂದು ಬಲವಂತದ ಮನಸ್ಥಿತಿಯನ್ನು ಮಕ್ಕಳಲ್ಲಿ, ಅಥವಾ ಅನವಶ್ಯಕವಾದಂಥ ಒಂದು ಸ್ಪರ್ಧೆಯನ್ನು ಮಕ್ಕಳ ನಡುವೆ ನಾವು ಏರ್ಪಡಿಸ್ತಿದ್ದೀವಿ. ಒಂದು ಮಗು ತಾನು ಸಹಜವಾಗಿ ತನ್ನ ಪ್ರತಿಭೆಯನ್ನು ಅರಳಿಸಿಕೊಳ್ಳುವಂಥ ಸಾಧ್ಯತೆಗಳನ್ನು ತೆರವುಗೊಳಿಸಬೇಕಾಗಿದೆ. ಆಗ ಮಾತ್ರ ಮಗು ಸಂಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯ. ಹಾಗೆ ಶಿಕ್ಷಣ ಅನ್ನುವಂಥದ್ದು ಎಲ್ಲ ಆಯಾಮಗಳಲ್ಲಿ ಮಗು ಬೆಳೆಯುವ ಹಾಗೆ, ಕೇವಲ ಶೈಕ್ಷಣಿಕವಾಗಲ್ಲ, ಮಗುವಿನ ಸಾಮಾಜಿಕ ಬೆಳವಣಿಗೆಯೂ ಬಹಳಷ್ಟು ಮುಖ್ಯ. ಸಾಮಾಜಿಕವಾದ ಅಭ್ಯಾಸಗಳನ್ನು, ಸಾಮಾಜಿಕ ಹೊಂದಾಣಿಕೆಗಳನ್ನು, ಒಂದು ಸಮನ್ವಯದ ಮನಸ್ಥಿತಿಯನ್ನು ಮಗು ಹೇಗೆ ಬೆಳೆಸ್ಕೊಳ್ತಿದೆ ಅನ್ನುವುದನ್ನು ನಾವು ಏಕಕಾಲದಲ್ಲಿ ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಮತ್ತೊಂದು ಪ್ರಮುಖವಾಗಿ ಮಗು ಸಾಂಸ್ಕೃತಿಕವಾಗಿ ಹೇಗೆ ಬೆಳೀತಿದೆ. ಸಾಂಸ್ಕೃತಿಕ ಬೆಳವಣಿಗೆಗಳು ಬಹಳಷ್ಟು ಮುಖ್ಯ ಆಗಿದೆ. ಇವತ್ತು ಮನೋವೈಜ್ಞಾನಿಕ ಸಮಸ್ಯೆಗಳು ಮಕ್ಕಳಲ್ಲಿ ಬಹಳ ಹೆಚ್ಚು ಕಾಡ್ತಿದೆ. ಕಾರಣ, ನಾವು ಸಾಂಸ್ಕೃತಿಕ ಪರಿಸರದಿಂದ ಮಕ್ಕಳನ್ನು ವಂಚಿತರನ್ನಾಗಿ ಮಾಡ್ತಿದ್ದೀವಿ. ಕೇವಲ ಶೈಕ್ಷಣಿಕ ಪರಿಸರವನ್ನು ಮಾತ್ರ ಹೆಚ್ಚು ಕೊಡಬೇಕು ಅನ್ನುವಂತಹ ಭರದಲ್ಲಿ ಮಗುವಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರವನ್ನು ನಾವು ಕಿತ್ಕೊಳ್ತಿರೋದ್ರಿಂದ ಮಕ್ಕಳ ಭವಿಷ್ಯ ಅದು ಬೇರೆ ಬೇರೆ ಹಾದಿ ಹಿಡಿತಿರುವಂಥ ಸಾಕಷ್ಟು ನಿದರ್ಶನಗಳನ್ನು ನೋಡ್ತಿದ್ದೀವಿ. ಹಾಗಾಗಿ ಮಗು ಏಕಕಾಲದಲ್ಲಿ ನೈತಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯುವಂತಹ ಒಂದು ಪೂರಕವಾದಂತಹ ಪರಿಸರವನ್ನು ಮಗು ಬದುಕುವ ಎಲ್ಲ ಸಂದರ್ಭದಲ್ಲಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಎಲ್ಲ ಸಂದರ್ಭಗಳಲ್ಲೂ ನಾವು ಸಮಾನವಾಗಿ ಒದಗಿಸಿಕೊಡಬೇಕಾಗಿರುವಂತಹ ಜವಾಬ್ದಾರಿ ಮತ್ತು ಕರ್ತವ್ಯ, ಪಾಲಕರು, ಪೋಷಕರು, ಶಿಕ್ಷಕರು, ಆಡಳಿತ ಮಂಡಳಿ, ವ್ಯವಸ್ಥೆ, ಇದೆಲ್ಲರದೂ ಆಗಿದೆ. ಅದನ್ನು ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ.
1: ಎಸ್ ಸರ್, ಎಸ್ ಸರ್, ಖಂಡಿತವಾಗ್ಲೂ ನಾವು ಏನನ್ನ ಮರೆತು ಬಿಡ್ತಾ ಇದೀವೋ ಅದನ್ನ ಮತ್ತಷ್ಟು ಮತ್ತೆ ಮತ್ತೆ ನೆನಪಿಸುವಂತಹ ಕೆಲಸವನ್ನ ತಾವು ಮಾಡಿದ್ದೀರಿ ಸರ್. ಖಂಡಿತವಾಗ್ಲೂ ನಾವು ಮಾತನಾಡಿದ ಈ ವಿಚಾರ ಅವಲೋಕನ ಮಾಡಿಕೊಂಡು ಅದನ್ನ ಕಾರ್ಯಗತ ಮಾಡಬೇಕಾಗಿರುವ ಒಂದು ಸಂದರ್ಭ. ಹಾಗಾಗಿ ಖಂಡಿತವಾಗ್ಲೂ ನಮ್ಮ ಕೇಳುಗರು ಅಥವಾ ಪೋಷಕರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು, ಅಥವಾ ಒಬ್ಬ ಶಿಕ್ಷಕರು ಇದನ್ನ ಅರ್ಥ ಮಾಡಿಕೊಂಡು, ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಿ ಈ ಶಿಕ್ಷಣದ ಮಹತ್ವವನ್ನು ಅರ್ಥೈಸುವಂತಹ, ವರ್ಗಾಯಿಸುವಂತಹ ಕೆಲಸ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಮಾಹಿತಿಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ. ಇಷ್ಟು ಸಮಯ ಕೇಳಿದಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ, ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನಿನಿ ಕೇಂದ್ರದ ಸಮಸ್ತ ಕೇಳುಗರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕಲಿಯುವ ಪ್ರೀತಿ ನಿರಂತರವಾಗಿರಲಿ. ಧನ್ಯವಾದ.
1: ಶ್ರೋತೃಗಳಲ್ಲಿ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲಾ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಗುರುವಿನ ಮಹತ್ವ ಕುರಿತು ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು ಲೇಖಕರು, ಚಿಂತಕರು ಹಾಗೂ BGS BEd ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ HB ಬೆಟ್ಟಸ್ವಾಮಿರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ
1: ಪ್ರಿಯ ಕೇಳುಗರೆ, ಇದುವರೆಗೂ ಜೀವನ ಪಾಠಶಾಲೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಬ್ರಿಕ್ಸ್ ರಾಷ್ಟಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ, ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಕ್ಕಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು, ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ಧವಾಗಿದ್ದು, ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಬಿಯಾಂಟು, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು, ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು, ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9 ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24 ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026 ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂಟುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಯಕ್ಕ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18 ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶ್ರೀ ಸುಬ್ರಹ್ಮಣ್ಯ ಐತಾಳ್ ರವರ ನಿರೂಪಣೆಯಲ್ಲಿ ಪ್ರಸಾರವಾಗುವ ಸುಮಧುರ ಜನಪದ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿಬರೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು 91.2 FM. ಇದರಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮ, ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೈ ಬಳಿ ಆಡತಾವ ಎನ್ನುವಂತ ಒಂದು ಗೀತೆಯನ್ನ ನರೇಂದ್ರ ಹಾಗೂ ಶಮಿತಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಮೈಸೂರು 91.2 FM. ಇದರಲ್ಲಿ ಜನಪದ ಗೀತೆಗಳ ಕಾರ್ಯಕ್ರಮ ಅದುವೇ ಜನಪದ ಲೋಕ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ನಿಲಯದ ಶಿವಕುಮಾರ್ ಹಾಗೂ ಅವರ ಬಳಗಕ್ಕೆ, ಹಾಗೆ ಶ್ರೋತೃ ಬಾಂಧವರೇ ನನ್ನ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಾಯ ನೀಡುತ್ತಿರುವಂತ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತಾ ಇದೀಗ ಒಂದು ಉತ್ತರ ಕರ್ನಾಟಕದ ಒಂದು ಜನಪ್ರಿಯ ಜನಪದ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಶ್ರೀ ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಪ್ರಸಾರವಾದ ಸುಮಧುರ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಉಟಿ ರಸ್ತೆಯಲ್ಲಿರುವ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8296725912 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

0: ಒಂದು ಸಹಕಾರದಿಂದ ನಾವು, ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ದರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟ್ರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ ಹೌದು ಸರ್.
1: ಅಲ್ಲ, ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ತಾವು ಹೇಳಿದ್ರೆ ಎಚ್ ಡಿ ಕೋಟೆ ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ 25ಕ್ಕೂ ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
0: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜೆರ್ಸಿನ ಹಾಕ್ತೀನಿ, ಫ್ಲೈಟೆಲ್ಲ ಓಡಾಡ್ತೀನಿ, ಮತ್ತು ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಕೂಡ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
1: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದ್ಸಲ ಸಿಗುತ್ತೆ.
0: ಖಂಡಿತ,
1: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
0: ಖಂಡಿತ,
1: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
0: ಖಂಡಿತ.
1: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲಾ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ. ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
0: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತಾದ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಉಂಟು ಆ ವ್ಯಕ್ತಿ ಆ ಮಾಸ್ಟ್ರು ನಮ್ಗೆ ಕಲಿಸ್ಕೊಟ್ಟಂಥ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರ್. ಈಗಲೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
1: ಅಲ್ಲಿಂದನೇ ಆರಂಭ ಆಗಿದೆ ಸರ್. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳಿದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
0: ಖಂಡಿತ ಸರ್.
1: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಹುಟ್ಟುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
0: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟ್ರೇಟನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯಾ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೀನಿ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನನ್ನ ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದ ಋಣ ಅಂದರೆ ವೆರಿಟಿಸ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ ಎಸ್ ಸರ್. ಒಂದು, ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲಿ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರ್ಕೊಂಡ್ರಿ?
0: 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ರಲ್ಲಿ

0: ಒಂದೇ ನನ್ನ ಜೀವನದಲ್ಲಿ ತುಂಬಾ ತುಂಬಾ ತುಂಬಾ ದುಃಖ ಅಂತ ಪಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸ್ ಇಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದ್ರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನ ಇಷ್ಟಪಟ್ಟು ಇಲಾಖೆಗೆ ಹೋಗ್ಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಇಲಾಖೆ ಏನಕ್ಕೋಸ್ಕರ ನಾ ಬಂದು
1: ಆಯ್ಕೆ ಮಾಡ್ಕೊಂಡ್ವಿ
0: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬಾ ಬೇಸರ ಆಯ್ತು. ಆ ನಂತರ ಸಂದರ್ಭದಲ್ಲಿ ಬಹಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ಧೂತಿಗಿಡದೆ ಕಂಟಿನ್ಯೂಸ್ ಎರಡು ವರ್ಷ ಶ್ರಮ ಪಟ್ಟೆ. 2005 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡಿದ್ದೆ.
1: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ದಿದ್ದೆ ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ?
0: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿದ್ದೀನಿ. ಕಳೆದ 18 ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ. ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ, ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೇನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂಥ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ, ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ, ಪ್ರಿಪ್ರೇಷನ್ ಮಾಡ್ಕೋಬೇಕು, ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಯಾವತ್ತಕ್ಕೂ ನನಗೆ ಕೂಡ
1: ಇಲ್ಲ ಅಂದಿಲ್ಲ.
0: ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
1: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ, ಅದರಲ್ಲೂ ನಿಮ್ಮ ಅಂತ ಇಲಾಖೆಯಲ್ಲಿ ನಿಮ್ಮಂತ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನ ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅನ್ಕೊಳ್ತೀನಿ. ಎಸ್ ಸರ್, ಸರ್ ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು, ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
0: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನನಗೆ ಏನೂ ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನೂ ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನೂ ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡನ ನಿವಾರಿಸ್ಕೋಬೇಕು, ಸಮಾಜಕ್ಕನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನೇ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲು. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್
1: ಬಂದೆ.
0: ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ ಮತ್ತು ದಸರಾ ಕ್ರೀಡಾಕೂಟಕ್ಕೆ ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ ಆಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮೆಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕಗಳನ್ನ ಪದಕ ತಗೋಣ, ಮೆಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗ್ಬರೋದಿಲ್ಲ, ಒಂದು ಇಲಾಖೆ ಒಳ್ಳೆ ಇಲಾಖೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಬಹಳಷ್ಟು ಸ್ಫೂರ್ತಿ ತಂದುಕೊಟ್ಟಿದೆ. ನಾನು ಯಾಕೇನೆ ಸ್ಪೋರ್ಟ್ಸ್ಗೆ ನನಗೆ ಆಗ ಬರಲ್ಲ, ನಾನು ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳಿರ್ಬೋದಾ? 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕೋ ಓಡ್ತೀನಿ, ನಿನಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್ ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವರೀಗ ಎಮ್ ಇ ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ರನ್ನರ್, 48 ಸೆಕೆಂಡಲ್ಲಿ 47-48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು 3 ಜನ. ನನ್ನ ಮೇನ್ ಇವೆಂಟು 400 ಆಡೋದ್ರಿಂದ ಅವ್ರ 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರೋನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ಗೆ ಒಂದು 53.04 ಬಂತು, 400 meter. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾದಾಸ್ ಮೇಡಮ್ DVSP ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾದಾಸ್ ಮೇಡಮ್ ಅವರು 50 changes ಕೊಡಿದ್ರು. ವರ್ಲ್ಡ್ ಚಾಂಪಿಯನ್, 100 world champion ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ಬಹು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು. ಆ ಇಂಜುರಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟು ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು 2 ಬಹಳ ಒಳ್ಳೆಯ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ, ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ. ಅನ್ನಕ್ಕೆ ನೀವು ಮಾಡ್ಕೊಂಡಂತ ಮೂರು ನಾಲ್ಕು ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸ್ 400 meter ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನ್ಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ
1: ನೋಡಿ. ಇದೇ ನೋಡಿ ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್,
1: ಎಸ್
0: ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್, ಮೂರು ನಾವು ಯಾವಾಗಲೂ ಕೃತಜ್ಞತೆ
1: ಹೇಳಕ್ಕೆ. ಎಸ್ ಸರ್, ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವೇನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸರ್, ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
0: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. PUC ಓದಂಥ ಸಂದರ್ಭದಲ್ಲಿ, PUC ಮುಗಿಸಿ BA ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸಿದ್ರು ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
1: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು, ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
0: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತ ಬಂದಾಗ ನಂಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, SLC ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮುಳ್ಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಬಹಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲೇ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನು ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿನಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ, ಅವತ್ತಿನ ನಾಗೇಂದ್ರ ಬೇರೆ ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ
1: ಆಗಿರುತ್ತೆ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
0: ಖಂಡಿತ
1: ಸರ್. ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದ್ವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ, ಈ ಕುರಿತು ಹಂಚಿಕೊಳ್ಳೋದಾದ್ರೆ
0: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನ ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸ್ತಾಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೇ ಮಾಡ್ತೀವಿ ಅಂತ. ನಾನು ಇಲ್ಲಿರ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ದೀರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನಿಮ್ಗೆ ಅಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ಮತ್ತೆ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ, ಖಂಡಿತ ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
1: ಖಂಡಿತ ಖಂಡಿತ,
0: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನೋ ಅನಿಸ್ತೈತಿ.
1: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ, ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್, ಅಥವಾ ತಮಗೆ ಎರಡೂ ಕೂಡ ಸಿಕ್ಕಿದೆ ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
0: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡಲ್ಲಿ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಗಳು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡ್ತೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿ ಹಿಡಿಬೇಕು. ಭಾರತ ಬಾವುಟವನ್ನು ಎತ್ತಿ ಹಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು, ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ, ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ, ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುವರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸರ್, ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು, ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳಿರ್ತಾರೆ. ಸ್ಕೂಲು ಕಾಲೇಜುಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲಿಗೆ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗ್ಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಕ್ರೀಡಾಪಟುಗಳಿಗೆ ಆಗ್ಬೋದು, ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನ ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬಾ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬಾ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತೆ ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂತ ಗುರುನು ಕೂಡ ಇರಬೇಕು, ಮತ್ತೆ ನಿರಂತರ ಒಂದು ಪರಿಶ್ರಮ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂತ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು, ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಿದ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದೆಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು. ನನಗೆ ಒಂದು ನನ್ನ ಒಂದು ಕೋರಿಕೆ, ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ. ಭಾಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದರೆ. ಎಲ್ಲರ ಹತ್ರವೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ, ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ, ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ ಸೋಲು ಗೆಲುವು ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನ ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನು ಇತ್ತು. ಅವ್ರ ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ. ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡ್ ಬರ್ತಾ ಇದ್ಲು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂತ ಸಂಸಾರವನ್ನ ನೀಗಿಸುವಂತ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡಿಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೆ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗತ್ತೆ. ಈಗ ನಾವು ಮೊದಲು ಬರಿ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೂ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀವಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡಿಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೆ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೆ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈಗ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದ್ ಹೊಂದುತ್ತೆ, ಒಬ್ರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ ಇನ್ನು, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲರೂ ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನವ್ರ ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು. ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು. ಹೆಣ್ಣೆ
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಂತ. ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದನ್ನ ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದ್ ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹಿಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು.
0: ಅಲ್ಲ, ಏನ್ ಮಾತಾಡೋರು, ಅದು
1: ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು

0: ದುಂದುವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದುವೆಚ್ಚ ಮಾಡಬಾರದು. ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯಾ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವ್ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವ್ ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ ಆತರ ಜವಾಬ್ದಾರಿನ ಕಲಿಸೋಂತ.
1: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
0: ಹಾಗೆ ಆಕ ಆಟ ಪಾಠ ಮಕ್ಕಳು, ಯಾವ್ದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ, ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನು ಸಹ
1: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
0: ಅಷ್ಟೇ
1: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
1: ಹೌದು, ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ.
0: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು, ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ಟರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ. ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ, ಮುಂದಕ್ಕೆ ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟಿದ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗೆ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ PTM ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ, ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು, ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ, ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ, ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ. ಅದು ನಮ್ ಜವಾಬ್ದಾರಿ, ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು, ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ ಓದಿಸ ಜವಾಬ್ದಾರಿ ನಮ್ದು ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ. ನೋಡಿ ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು, ಅವ್ರು ಯಾರ ಜೊತೆ ಸೇರಿದ್ದಾರೆ

0: ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವ್ರು, ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ, ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು, ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳಿದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೇ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ, ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿತ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ, ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ,
1: ಇನ್ನು ಚಾಲೆಂಜ್ ಬರುತ್ತೆ. ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು
0: ಆವಾಗಲೂ ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
1: ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ ಅದ್ ಪ್ಲಾನ್ ಮಾಡ್ಕೊಂಡು
0: ಇಬ್ರು ಹಂಚ್ಕೋಬೇಕು ಸಮನಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ, ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನ್ ದೊಡ್ಡ ವಿಷಯ ಏನಲ್ಲ.
1: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು. ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ತಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು ನಾವು ಏನು ಇಷ್ಟು ದಿನ ಅನುಭವಿಸ್ಕೊಂಡು ಬಂದ್ವಿ ಅದನ್ನು 4 ಮಾತುಗಳು ಬೇರೆಯವರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
1: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನ ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನ ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ಓಂ ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ, ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರೂ ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂಥೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚ ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗೆ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂಥವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನು ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನೇನಪ್ಪ ಮಾಡಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂಥವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂಥ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡಿಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನು ನೋಡಬೇಕಾಗಿರೋದು, ಇದನ್ನು ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವ್ ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ದೊಡ್ಡ ಶುಗರ್ ಫ್ಯಾಕ್ಟರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಯಿಲ್, ವಿಶ್ವೇಶ್ವರಯ್ಯ, ಕಾಂತರಾಜರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು. ಅವಾಗ ತಾನೇ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1931 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳೀತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು.
2: ಹೌದು,
1: ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು, ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು, ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ, ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250 ದಿನಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂಥ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ, ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರನ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ, ಹಿಂಗೆ ಅನೇಕ ಬೆಳೆಗಳು ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು. ಫಸ್ಟ್ 1933 ಅಲ್ಲಿ ಶುರು ಆದಾಗ 3,07,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂತ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್ ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನ ಮೀರಿಸುವಂತಹ ಗೋಲ್ಡನ್ ಸಿರಪ್ ಅನ್ನ ತಯಾರಿಸ್ತಾ ಇತ್ತು. ಅವತ್ತು ಏನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳಿರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಲಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಸೂಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ವೈದ್ಯ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಸೂಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತ. ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
2: ಕೊರತೆ ಉಂಟಾಯ್ತು?
1: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳ ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂತ ಖಾಸಗೀಕರಣವನ್ನ ನಾವು ಹೆಂಗ್ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ. ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ. ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಿಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ಅನುದಾನ ಸಿಕ್ತು, ಪುನಃ 400 ಕೋಟಿ ಒಂದು 100 ಕೋಟಿ ಅನುದಾನ ಸಿಕ್ತು, ಪುನಃ 615 ಕೋಟಿ ಅನುದಾನ ಇದೆ. ಆದ್ರೆ ಒಂದು ಪ್ರಶ್ನೆ, 1,000,000,000 ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರ್ ಅಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ

0: ಮೇ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ ಅಂದ್ರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದ್ ಮಾಡ್ಕೋತಾ ಇದ್ವಿ. ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆನ ರಫ್ತು ಮಾಡ್ತಾ ಇದೀವಿ ನಾವು, ಕಳಿಸ್ತಾ ಇದೀವಿ. ಮೊದಲು ಆಮದ್ ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 28ರಲ್ಲಿ ಸಮೀಕ್ಷೆ ಮಾಡಿದಾಗ 290-320 ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ. ಎಲ್ಲರಿಗೂ ಸಿಹಿ ಪದಾರ್ಥ ಬೇಕೇ, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ. ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದೆಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದ್ರು, ಉದ್ಯೋಗಕ್ಕೆ ಕ್ರಾಂತಿ ಆಯಿತು. ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ, ಕೀರ್ತಿಯನ್ನ ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
0: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
0: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನ ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು. ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
0: ಅವರ
1: ಸಾಧನೆ ಎಷ್ಟು ಕಷ್ಟ ಇದೆ. ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು ಅವ್ರ ಜೊತೆ
0: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು.
0: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
0: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ?

0: ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
0: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು.